107.8 FM Radio Sarang Ega App.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಪನೆ ಮಾಡ್ಕೊಳ್ಳಿ, ಪ್ರವಾಸಕ್ಕೆ ಹೋಗ್ತಾ ಇರ್ತೀರಿ, ನೀವೊಬ್ಬರೇ ಕಾರಲ್ಲಿ ಹೋಗ್ತಾ ಇದ್ರೆ ಪ್ರವಾಸ ಹೆದರಿಕೆ ಬರುತ್ತೆ. ನೀವು ಹಿಮ ಬಿದ್ದಿದೆ, ಜಾರತದ ರೋಡ್ ಒಂದು ಹಾಗೆ ಬರ್ತದೆ, ಆದರೆ ನಿಮ್ಮ ಜೊತೆಗೆ ಒಂದು 50 ಜನ ಬಸ್ಸಲ್ಲಿದ್ದರೆ ಒಬ್ಬರಿಗೊಬ್ಬರು ಧೈರ್ಯ ಕೊಡಿ, ಏನಾಗಲಿ ಇರ್ರಿ, ಹೋಸ್ಟೆಲ್ ಬಂದಿದ್ದು ಏನೂ ಆಗಿಲ್ಲ, ಹೆಂಗೆ ಇತ್ತು ಅಂತ ಯಾರೋ ಹೇಳ್ತಾರೆ, ಒಬ್ಬರು ಧೈರ್ಯ ಬರ್ತದೆ. ಅದಕ್ಕೆ ಬುದ್ಧ ಮನುಷ್ಯನನ್ನು ಅಜ್ಞಾನ, ಆಸೆಗಳು, ಭ್ರಮೆ, ದುಃಖ ಇವುಗಳೇ ಪಕ್ಕಾಗವ್ರನ್ನ ಕಂಡಿದ್ದರಿಂದ ಅವನು ಮನುಷ್ಯನ ಒಬ್ಬ ಪರಿಮಿತ ವ್ಯಕ್ತಿ ಅಂತ ಗಮನಿಸಿದ. ವ್ಯಕ್ತಿಗಿರುವಂಥ ನೋವು ಅವನ ತ

ದೇಹದ ಬಗ್ಗೆ, ದೇಹಕ್ಕಾಗುವಂಥ ತೊಂದರೆಗಳ ಬಗ್ಗೆ, ಮನಸ್ಸಿನ ಬಗ್ಗೆ ಮಾತಾಡಿದ. ಆದರೆ ನಮ್ಮ ಭಾರತೀಯ ಪ್ರಜ್ಞೆ ಇರೋದು ದೇಹ ಮನಸ್ಸುಗಳನ್ನು ದಾಟಿ ಇಂದ್ರಿಯಾತೀತವಾದಂಥ ಶಕ್ತಿ ಕಡೆ ಮನಸ್ಸು ಹೋಗ್ಬೇಕು ನಮ್ದು. ಇದು ದಾಟಿದ್ದೊಂದು ಇದೆ ಅಂತ ಕಳ್ಕೊಳ್ಳುವಂಥ ಮನಸ್ಸು ಭಾರತೀಯ ಮನಸ್ಸು. ಅದನ್ನು ಮಾಡಲಿಲ್ಲ. ಯಾಕಂಗಾಯಿತು ಅಂತ ಒಬ್ಬ ಬರೀತಾರೆ. 29 ವರ್ಷ ಸಂತೋಷದಲ್ಲಿದ್ದನಲ್ಲ ಬುದ್ಧ, ತುಂಬ ಸಂತೋಷದಲ್ಲಿದ್ದ. ದುಃಖ ನೋಡೋ ಅವಕಾಶ ಇರಲಿಲ್ಲ ಅವನಿಗೆ. ಯಾವತ್ತೂ ಒಮ್ಮೆ ದುಃಖ ನೋಡಿದಾಗ ಶಾಕ್ ಆಗಿಬಿಡ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಏನೋ ಒಂದು ವಸ್ತು ನಿಮಗೆ ಎಂದೂ ಕಾಣಲಾರದ ವಸ್ತು ಕಣ್ಣಿಗೆ ಬಂದರೆ ಬೆರಗಾಗ್ಬಿಡಲ್ವ? ಆದರೆ ಅಲ್ಲೇ ಇದ್ದ ಜನಕ್ಕೆ ಅದು ಬೆರಗ ಅಲ್ಲೇ ಅಲ್ಲ, ಅದು ದಿನ ನೋಡ್ತಾರೆ ಅವರು.

0: रेडियो सारंग 107.8 FM।
1: ನಾನು ಒಂದ್ಸಲ ವಾರಣಾಸಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ಸಾಕಷ್ಟು ಜನ ಪರದೇಶಿಯರೆಲ್ಲ ಇದ್ರು ಅದರೊಳಗಡೆ, ಏರ್ಕ್ರಾಫ್ಟ್ ಒಳಗೆ, ಏರ್ ಇಂಡಿಯಾ. ಸಾಕಷ್ಟು ಜನ ಫ್ರೀ ಪ್ಯಾಸೆಂಜರ್ಸು ಇರ್ತಿದ್ರು ಅದರೊಳಗೆ ಅನಿಸುತ್ತೆ. ಪ್ಲೇನಲ್ಲಿ ಜಪಾನಿ ಇಷ್ಟು ಜನ ಕೂತಿದ್ದಾರೆ, ಫ್ರೀ ಪ್ಯಾಸೆಂಜರ್ ಯಾರು ಅಂತ ಹೇಳ್ತೀನಿ ಆಮೇಲೆ. ಆ ಹುಡುಗಿ ಕೂತಿದ್ಲಲ್ಲಿ 9-10 ವರ್ಷ ಹುಡುಗಿ, ಓ ಅಂತ ಕಿರ್ಚ್ಕೊಂಬಿಟ್ಲು. ಎಲ್ಲರೂ ಗಾಬರಿ, ಏನ ವಾಟ್ ಹ್ಯಾಪ್ ಮಾಡ್ರಿ, ಓ ದೇರ್ ಇಸ್ ಅ ಮಾಸ್ಕಿಟೋ, ದೇರ್ ಇಸ್ ಅ ಮಾಸ್ಕಿಟೋ ಅಂತಾಳೆ. ನಮಗೆ ವಿಚಿತ್ರ, ಅಯ್ಯೋ ಮಾಸ್ಕಿಟೋ ಒಂದು ಯಾಕೆ ಹರಡ್ತಾಳಿಕೆ? ನಮ್ಮ ಹುಡುಗರು ಕೇಳಿ ನೋಡಿ, ಪಟ್ಟ ಅಂತ ಹೊಡಿತಾರೆ, ಹಿಂಗೆ ಕೈ ಹೊಡಿತಾರೆ. ಅದನ್ನು ಅವ್ರು ಹೆದರೋದಲ್ಲ, ಮಾಸ್ಕಿಟೋ ಹೆದರು ಓಡೋಬೇಕು ಇವರಿಗೆ. ಹುಡುಕಾಡು ಹುಡುಕಾಡು ಬೇಟೆ ಆಡ್ತಾರೆ ನಮ್ಮವ್ರು, ಇಲ್ವಾ? ಆ ಹುಡುಗಿಗೆ ಯಾಕೆ ಶಾಕ್ ಆಯಿತು ನೋಡಿಲ್ಲ ಆಕೆ ಅಂಥದ್ದು ಗೊತ್ತಾಯ್ತಲ್ಲ. ಆಕೆ ಹಿಂಗೆ ವಿಮಾನದಲ್ಲೂ ಸೊಳ್ಳೆ ಓಡಾಡ್ತದೆ ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಸ್ಟರ್ಲೈಸ್ಡ್ ಎನ್ವೈರ್ಮೆಂಟಲ್ಲಿ ಇದ್ದವರು. ಹಂಗಿದ್ದರಿಂದ ಮಾಸ್ಕಿಟೋ ಶಾಕ್ ಆಯ್ತಾಕೆಗೆ, ನಮ್ಮಲ್ಲೇ ಇದ್ರೆ ಶಾಕ್ ಆಗ್ತಿರಲಿಲ್ಲ. ಬುದ್ಧನಿಗಾದದ್ದು ಅದು, ಆ ದುಃಖ ವಯಸ್ಸಾದದ್ದು. ಅವ್ನು ನೋಡ್ದ, ಅವನ ಜೊತೆಗಿದ್ದಂಥ ಮನುಷ್ಯ ಇದ್ದ, ಮುಂದೆ ಬರ್ತದೆ ಚಂದಕ ಅಂತ ರಥ ಸಾರಥಿ ಅವನು. ಅವ್ನ ಮನೆಗೆ ಹೋದ, ಅವರ ಅಪ್ಪ ಭದ್ರ, ಆರೋಗ್ಯ ಇಲ್ಲ, 16 ವರ್ಷದಿಂದ ಹಾಸಿಗೆ ಮೇಲೆ ನೋಡ್ಕೊಂಡ್ಬಿಟ್ಟಿದ್ದಾನೆ. ಹಿಂಗಾಕಾಗಿದ್ದ ನಿಮ್ಮಪ್ಪ ಅಂತ ಕೇಳ್ದ. ವಯಸ್ಸಾದ್ಮೇಲೆ ಹಿಂಗೆ ಆಗೋದಪ್ಪ ಅಂದ. ವಯಸ್ಸು ನಮ್ಮಪ್ಪಗಾಗಿಲ್ಲಲ್ಲ, ಮತ್ತೆ ನಮ್ಮಪ್ಪ ಚೆನ್ನಾಗಿದ್ದಾನೆ, ನಿಮ್ಮಪ್ಪ ಸಣ್ಣವನಪ್ಪ ಇನ್ನ, ಅವನಿಗೂ ವಯಸ್ಸಲ್ಲಿ ಹಿಂಗೆ ಆಗ್ತ, ನಮ್ಮಪ್ಪನ ಹೆಂಗೆ ಆಗ್ತಾನ, ಅವನೇ ನೀನು ಹಂಗೆ ಆಗ್ತೀಯಾ ಅಂದ. ಅವನು ಇವನಿಗೆ ಹೆದೆ ಹೊಡೆದೋಯ್ತು, ವಯಸ್ಸಾದವನು ಕಂಡೇ ಇಲ್ಲ. ಅವನು ಶುದ್ಧೋದನ ಹೆಂಗೆ ಚಂದ ವ್ಯವಸ್ಥೆ ಮಾಡಿಟ್ಟಿದ್ದ ಅಂದರೆ, ವಯಸ್ಸಾದವರು ರೋಗಿಷ್ಟವ್ರು ಕಣ್ಣಿಗೆ ಬೀಳಬಾರ್ದು, ಯಾಕಂದ್ರೆ ಎಲ್ಲಿ ತಪ್ಪಿ ಹೋಗ್ಬಿಡ್ತಾನೆ ಇವನು ಅಂತ ಹೆದರಿಕೆ. ಹಾಗಿರೋದ್ರಿಂದ ಶಾಕ್ ಆಯ್ತು ಅವನಿಗೆ. ಆದ್ದರಿಂದ ಯಾವಾಗಲೂ ಹೇಳ್ತೀನಿ, ಐ ಶುಡ್ ಬಿ ಗ್ರೇಟ್ಫುಲ್ ಟು ಶುದ್ಧೋದನ ಫಾರ್ ಬ್ರಿಂಗಿಂಗ್ ಎಮ್ ಇನ್ ಆಲ್ಮೋಸ್ಟ್ ಎ ಸ್ಟರ್ಲೈಸ್ಡ್ ಎನ್ವೈರನ್ಮೆಂಟ್. ದಿ ಸಫರಿಂಗ್ ಶಾಕ್ಡ್ ಹಿಮ್. ಅವನು ಶಾಕ್ ಆಗಿದ್ದಿಲ್ಲ ಅಂದರೆ ಬುದ್ಧ ಆಗ್ತಿರ್ಲಿಲ್ಲ ಏನೋ ಅವನು. ಆ ಶಾಕ್ ಆಯಿತು. ಇನ್ನೊಂದೇನು ಕಂಡ ಅಂದರೆ, ಅವನು ಆ ಕಾಲಕ್ಕೆ ಆದಂಥ ಅನುಭವ. ನಾವು ದೊಡ್ಡ ದೊಡ್ಡ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಬದುಕಿನಲ್ಲಿ ಮಾತ್ರ ತುಂಬ ಸಾಮಾನ್ಯವಾಗಿ ಆಚರಿಸ್ತೇವೆ. ನಮ್ಮ ನುಡಿ ನಡೆ ನಡುವೆ ತುಂಬ ವ್ಯತ್ಯಾಸ ಇದೆ. ಇವತ್ತಿಗೆ ನಾವು ಕಾಣ್ತಿದ್ದೀವಿ, ಅವತ್ತಿಗೆ ತುಂಬ ಇದ್ದಿರಬೇಕದು. ತುಂಬ ಕಂಡುಬಿಟ್ಟ ಬುದ್ಧ. ಎಷ್ಟು ಮೋಸ ಮಾಡ್ತೀವಪ್ಪ ಜನಕ್ಕೆ ನಾವು? ಧರ್ಮದ ಹೆಸರಲ್ಲಿ ಮೋಸ ಮಾಡ್ತೀವಲ್ಲ. ಯಾವುದೋ ಯಜ್ಞ ಅನ್ನಿಸ್ತೀವಿ, ದುಡ್ಡು ವಸೂಲು ಮಾಡ್ತೀವಿ, ಯಾವುದೋ ಪೂಜೆ ಅಂತೀವಿ ಮಾಡ್ತೀವಿ, ಹೀಗೆ ಆಗ್ಬಿಟ್ಟಿದೆಯಲ್ಲ ಅಂತ ಅವನಿಗೆ ಕೋಪ ಬಂದರೂ ಬಂದಿರಬೇಕು. ಅವನಷ್ಟೇ ಹೇಳೋದಲ್ಲ, ವಿವೇಕಾನಂದರು ಬರೀತಾರೆ, ಇಷ್ಟು ಸ್ಟ್ರಾಂಗ್ ಆಗಿ ಬಹುಶಃ ಹಿಂದೂ ಧರ್ಮವನ್ನು ಯಾರೂ ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದರು ಮಾತ್ರ ಮಾಡ್ಬೋದು. ನೋ ರಿಲಿಜನ್ ಆನ್ ಅರ್ತ್ ಪ್ರೀಚಿಸ್ ಡಿಗ್ನಿಟಿ ಆಫ್ ಹ್ಯುಮ್ಯಾನಿಟಿ ಇನ್ ಸಚ್ ಎ ಲಾಫ್ಟಿ ಸ್ಟ್ರೇನ್ ಆಸ್ ಹಿಂದೂಯಿಸಂ, ಆ್ಯಂಡ್ ನೋ ರಿಲಿಜನ್ ಆನ್ ಅರ್ತ್ ಟ್ರೆಡ್ಸ್ ಅಪಾನ್ ದ ನೆಕ್ಸ್ ಆಫ್ ದಿ ಪೂವರ್ ಆ್ಯಂಡ್ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಂ. ಅತ್ಯಂತ ಎತ್ತರವಾಗಿ ಮಾತಾಡೋರು ನಾವೇ, ಅತ್ಯಂತ ಹೀನಾಯವಾಗಿ ಮಂದಿನ ಚಿತ್ರಹಿಂಸೆ ಕೊಡೋರು ನಾವೇ. ಈ ಗಮನ ಬುದ್ಧನಿಗೆ ಆಗಿರಬೇಕು, ತುಂಬ ಅಂತರ ಕಂಡಿರಬೇಕು ಅವನು. ಸಾಮಾನ್ಯ ಮನುಷ್ಯರ ದುಃಖ ಸಂಕಟ ಈ ಮಹಾತ್ಮನ ಕರುಣೆಯನ್ನು ಕಲಿಕಿರಬೇಕು. ಅದಕ್ಕೆ ಅವನೇನು ಮಾಡಿದ, ಈ ದುಃಖ ವೈಯಕ್ತಿಕವಾದದ್ದು, ಅದನ್ನು ನಿವಾರಣೆ ಮಾಡಬೇಕು. ಎಲ್ರಿಗೂ ಕಷ್ಟ ಆಗ್ತಾ ಇದೆಯಲ್ಲ, ತಿದ್ದೋದು ಹೇಗೆ ಅಂತ ಶುರು ಮಾಡಿದ.

0: You're listening to Radio Sarang, 107.8 FM.
1: ರಾಮಕೃಷ್ಣರು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ಬುದ್ಧಿಸಂ ಬಗ್ಗೆ. ಅವ್ರು ಹೇಳೋದೇನೆಂದ್ರೆ, ಬುದ್ಧ ಉಪನಿಷತ್ತಿನ ಜ್ಞಾನಕಾಂಡವನ್ನು ವಿರೋಧ ಮಾಡಲಿಲ್ಲ, ಜ್ಞಾನಕಾಂಡ ವಿರೋಧ ಮಾಡಲಿಲ್ಲ. ಅವನು ಏನು ಮಾಡಿದರೂ ಕೂಡ ಈ ವೇದದ ಕರ್ಮಕಾಂಡಗಳನ್ನು ಟೀಕೆ ಮಾಡಿದ. ಈ ಶಾಸ್ತ್ರ ವಿಧಿಗಳಿದ್ದಾವೆ, ಕ್ರಿಯೆಗಳು ಮಾಡ್ತೀವಲ್ಲ, ಇದ್ರ ಬಗ್ಗೆ ಅವನ ಟೀಕೆ ಇತ್ತು. ಅಲ್ಲಿ ಕಂದಾಚಾರ ಜಾಸ್ತಿ ಇದೆ, ಮೂಢನಂಬಿಕೆ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅವನಿಗೆ. ಆದ್ದರಿಂದ ಉಪನಿಷತ್ತುಗಳ ಮಾತು, ಇನ್ಫ್ಯಾಕ್ಟ್ ಭುಜ ಅಂದರೆ ಉಪನಿಷತ್ತುಗಳು ಈ ಕರ್ಮಕಾಂಡವನ್ನು ಅವರೇ ಬೈದಿದ್ದಾರೆ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಬೈದಿದ್ದಾರೆ. ನಮ್ಮ ಭಗವದ್ಗೀತೆಯಲ್ಲೇ ಅದನ್ನು ಎರಡನೇ ಅಧ್ಯಾಯದಲ್ಲಿ ವೇದವಾದರತರು ಅಂತ ಕರೀತಾನೆ ಕೃಷ್ಣ. ಅಂದರೆ ವೇದಗಳ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಗಲಾರದೆ ಮಾತಾಡ್ತಾರೆ ಅಂತ. ಇದು ಆಗಿನ ಕಾಲದಲ್ಲಿ ಭಗವಂತ ಕಂಡಿದ್ದಾನೆ ವೇದವಾದರತರು ಅಂತ. ಅಂದರೆ ವೇದಗಳನ್ನು ಬರೀ ಬೈಪಾಠ ಮಾಡಿಕೊಂಡು ಹೇಳ್ತಾರೆ ಹೊರತಾಗಿ ಅದರ ಒಳಗಿನ ಶಕ್ತಿ ಗೊತ್ತಿಲ್ಲ ಅಂತ. ಇಂಥವ್ರು ಆಗಲೇ ಇದ್ದಿರಬೇಕು. ಅದನ್ನು ಕಂಡು ಆತನಿಗೆ ಬೇಜಾರಾಗಿ ಮಾಡಿದ ಅಂತ. ಈ ಮಾತನ್ನು ನಾನು ಹೇಳಬೇಕಾದ ಇವತ್ತು ಬಹಳ ಮುಖ್ಯ. ಶಾಶ್ವತವಾದಂಥ ಆತ್ಮದ ಕಲ್ಪನೆ ನಿಬ್ಬಾಣ ಅಂತ. ನಿಬ್ಬಾಣ ಅಂದರೆ ಬಲಿ ಭಾಷೆಯಲ್ಲಿ ನಿರ್ವಾಣ. ನಿರ್ವಾಣ ಹೊಂದುವಂಥದ್ದು ಈ ಲಕ್ಷಣ. ಇದರ ಬಗ್ಗೆ ಬುದ್ಧ ಹೆಚ್ಚು ಹೇಳಲಿಲ್ಲ. ನಿನ್ನೆ ಕೂಡ ಹೇಳಿದ್ದೆ ನಾನು, ಈ ಸಂತೋಷ ಸಿಕ್ತು ಅಂತ ಹೇಳ್ತಾನಲ್ಲ, ಜ್ಞಾನೋದಯ ಆಯಿತು, ಜ್ಞಾನೋದಯದ ಲಕ್ಷಣ ಏನು ಅಂತ ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಅವನು ಶಿಷ್ಯರು ಮಾಡಲಿಲ್ಲ. ಹೀಗೆ ಮಾಡದೇ ಇರೋದ್ರಿಂದ ವೇದಾಂತದ ಸತ್ಯಗಳ ಬಗ್ಗೆ ಮೌನ ಇಟ್ಕೊಂಡಾಗ ಊಹಾಪೋಹಗಳು ಶುರು ಆಗ್ತವೆ. ಅದೇನಿರಬೇಕು, ಗೆಸ್ ವರ್ಕ್ ಶುರು ಆಗ್ತದೆ. ಅದಕ್ಕೆ ಸಮರ್ಥವಾದಂಥ ಅರ್ಥ ಕೊಡೋದಕ್ಕೆ ಮಾಸ್ಟರೇ ಇಲ್ಲ. ಈಗ ಬುದ್ಧ ಬದುಕಿದ್ದಾಗ ತೊಂದರೆ ಇಲ್ಲ, ಯಾವಾಗ ಮಹಾಗುರು ಇಲ್ವೋ ಅವನ ಸತ್ಯ ಅರ್ಥವಾಗದೆ ಹೋದಾಗ ನನ್ನ ಮುಗಿನ ನೇರಕ್ಕೆ ಸತ್ಯ ಹೇಳ್ಕೊಂಡು ಹೋಗ್ತೇನೆ ನಾನು. ಹೀಗಾಗಿ ಏನಾಯ್ತು ಗೊತ್ತಾ, ಈ ವ್ಯವಸ್ಥೆಯನ್ನು ಒಡೆದು ಹಾಕ್ಬಿಡ್ತಾ ಊಹಾಪೋಹಗಳು. ಅದೇ ರೀತಿ ಬೌದ್ಧ ಮತದಲ್ಲಿ ಬುದ್ಧ ಹೋಗಿ 400-500 ವರ್ಷಗಳಲ್ಲಿ ಅದು ಒಡೆದು 18 ತುಂಡುಗಳಾಯಿತು. ಬೌದ್ಧ ಧರ್ಮ ಆತ ಕಟ್ಟಿದಂಥ ಅದು 18 ತುಂಡುಗಳಾಗಿಬಿಡ್ತು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ರೇಡಿಯೋ ಸಾರಂಗ್ 107.8 FM.
2: ತಮಾಷೆ ನೋಡಿ, ಯಾವ ಬುದ್ಧ ಮೂರ್ತಿ ಪೂಜೆ ಬೇಡ ಅನ್ನೋ ಅವನೇ ದೊಡ್ಡ ಮೂರ್ತಿಯಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ವಿವೇಕಾನಂದರು ಬರೀತಾರೆ, ಅವ್ರು ಮಾತ್ರ ಬರೆಯೋಕೆ ಸಾಧ್ಯಪ್ಪ ಇದನ್ನು. ದಿ ಅರ್ಲಿಯರ್ ಬುದ್ಧಿಸ್ಟ್ಸ್ ಇನ್ ದ ರೇಜ್ ಅಗೇನ್ಸ್ಟ್ ಕಿಲಿಂಗ್ ಅನಿಮಲ್ಸ್, ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳೋಕೆ ಹೋದಂತಹ ಪರಿಸ್ಥಿತಿಯಲ್ಲಿ, ಹ್ಯಾಡ್ ಡಿನೌನ್ಸ್ ಸ್ಯಾಕ್ರಿಫೈಸಸ್ ಆಫ್ ದ ವೇದಾಸ್, ಮನೆಯಲ್ಲಿ ಮಾಡುವಂಥ ಯಜ್ಞ ಕಾರ್ಯಗಳನ್ನು ತೆಗೆದುಬಿಡಬೇಕು ಅಂತ ಹೇಳಿದ. ಯಾಕಂದ್ರೆ ಬಲಿ ಪಶು ಕೊಡ್ತಾ ಇದ್ರು, ಬಲಿ ಕೊಡ್ತಾರೆ ಅಂತ. ಮುಂದೆ ಏನಾಯ್ತು, ದೇರ್ ವಾಸ್ ಎ ಫೈರ್ ಬರ್ನಿಂಗ್ ಅಂಡ್ ದಟ್ ವಾಸ್ ಆಲ್ ದಿ ಪ್ಯಾರಫರ್ನೇಲಿಯಾ ರಿಕ್ವೈರ್ಡ್. ಎಷ್ಟೋ ಮನೆಗಳಲ್ಲಿ ಪ್ರಾಣಿ ಹಿಂಸೆ ಇರಲಿಲ್ಲ, ಯಜ್ಞ ಮಾತ್ರ ಇತ್ತು. ಅದು ಕೂಡ ನಿಂತು ಹೋಯ್ತು, ಯಜ್ಞ ನಿಲ್ಲಿಸ್ಬಿಡ್ಬೇಕು, ಯಾರು ಬೇಡ ಅಂತ ಶುರು ಆಯ್ತು. ದಿ ಸ್ಯಾಕ್ರಿಫೈಸಸ್ ವರ್ ಅಬ್ಲಿಟ್ರೇಟೆಡ್ ಅಂಡ್ ದರ್ ಪ್ಲೇಸ್ ಕೇಮ್ ಗಾರ್ಜಿಯಸ್ ಟೆಂಪಲ್ಸ್, ಗಾರ್ಜಿಯಸ್ ಸೆರೆಮನೀಸ್ ಅಂಡ್ ಗಾರ್ಜಿಯಸ್ ಪ್ರೀಸ್ಟ್ಸ್ ಅಂಡ್ ಆಲ್ ದಟ್ ಯು ಸಿ ಇನ್ ಇಂಡಿಯಾ ಇನ್ ಮಾಡರ್ನ್ ಟೈಮ್ಸ್. ನೀವು ದೇವಸ್ಥಾನ ಬೇಡ, ಯಜ್ಞ ಬೇಡ ಅಂತಹ ಬುದ್ಧ ಧರ್ಮದೊಳಗೇನೆ ಅತ್ಯಂತ ಸಮೃದ್ಧವಾದಂಥ ದೇವಸ್ಥಾನಗಳು ಬಂದು, ಅತ್ಯಂತ ಸಮೃದ್ಧವಾದಂಥ ವಿಗ್ರಹಗಳು ಬಂತು. ಅದಕ್ಕೆ ಅವ್ರು ಚಂದ ಹೇಳ್ತಾರೆ, ಐ ಸ್ಮೈಲ್ ವೆನ್ ಐ ರೀಡ್ ಬುಕ್ಸ್ ರಿಟನ್ ಬೈ ಸಮ್ ಮಾಡರ್ನ್ ಪೀಪಲ್ ಹೂ ಆಟ್ ಟು ಹ್ಯಾವ್ ನೋನ್ ಬೆಟರ್ ದಟ್ ದಿ ಬುದ್ಧ ವಾಸ್ ದ ಡಿಸ್ಟ್ರಾಯ್ ಆಫ್ ಬ್ಯಾಮಿಕನ್ ಐಡೋಲಾಟ್ರಿ. ಆತ ಈ ವೇದಾಂತ ಧರ್ಮದ ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದವನು, ತೆಗೆದುಹಾಕಿದ್ದು ನೆನಪಿರಬೇಕು ಅವರಿಗೆ. ಲಿಟಲ್ ಡು ದೇ ನೋ ದಟ್ ಬುದ್ಧಿಸಮ್ ಕ್ರಿಯೇಟೆಡ್ ಬ್ರಾಹ್ಮಿನಿಸಮ್ ಅಂಡ್ ಐಡೋಲಾಟ್ರಿ ಇನ್ ಇಂಡಿಯಾ. ಬುದ್ಧಿಸಮೇ ಮತ್ತೆ ಪುರೋಹಿತ ಶಾಹಿಯನ್ನು ವಾಪಸ್ ತಗೊಂಬಂತು. ಯಾಕಂದ್ರೆ ಆ ಗುಡಿಗಳಲ್ಲಿ ಪೂಜೆ ಮಾಡಬೇಕಲ್ಲ, ಬುದ್ಧನ ವಿಗ್ರಹ ಕೂಡಿಸಿದ್ದಾರೆ. ನನಗನ್ಸೋ ಮಟ್ಟಿಗೆ ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ಮೂರ್ತಿಗಳು ಇವತ್ತೇನಾದರೂ ಇದ್ರೆ ಬುದ್ಧನ ಮೂರ್ತಿಗಳೇ. ಕಾಂಪಿಟೇಷನ್ ಮೇಲೆ ಕೂಡಿಸೋದು, ಇಷ್ಟೇ ಎತ್ತರ ಬುದ್ಧ, ಇಷ್ಟೇ ಎತ್ತರ ಬುದ್ಧ ಅಂತ. ಅದೊಂದು ಹುಚ್ಚು ಕಾಂಪಿಟೇಷನ್ ಆಗಿಬಿಟ್ಟಿದೆ, ಎಲ್ಲಕ್ಕಿಂತ ನಾವೇ ಎತ್ತರ ಅಂತ, ಎಲ್ಲದ ಎತ್ತರ ಅದಕ್ಕಿಂತ ದೊಡ್ಡದು ಮಾಡಬೇಕು ಅಂತ. ಬುದ್ಧನ ಮೂರ್ತಿಗಳು ದೊಡ್ಡ ದೊಡ್ಡದು, ಆ ಏನು ಬಂಗಾರದ ಮೂರ್ತಿಗಳು, ಹಸ್ತಿದಂತದ ಮೂರ್ತಿಗಳು ಅವೆಲ್ಲ ಕೂಡಿಸಿಟ್ಟಿದ್ದಾರೆ. ಅಂದರೆ ಯಾವುದನ್ನು ಬೇಡ ಅಂತ ಬುದ್ಧ ಅನ್ನೋ, ಯಾವುದೋ ಒಂದು ಸಿನಿಮಾ ನೋಡಿದ್ದೆ ನಾನು, ಹಂಗೆ ಇತ್ತು. ದೇವರು ಬೇಡ ಅಂದವನು ಅವನೇ ದೇವರಾಗಿ ಕೂತ್ಕೊಂಡ್ಬಿಡ್ತಾನೆ.

0: रेडियो सारंग 107.8 FM.
1: Thus, in spite of preaching of mercy to animals, in spite of sublime ethical religion, in spite of the hair-splitting discussions about the existence or non-existence of a permanent soul, the whole building of Buddhism tumbled down to piecemeal. ಯಾವಾಗ ಆತ್ಮದ ಸತ್ಯತೆ ಬಗ್ಗೆ, ಎಕ್ಸಿಸ್ಟೆನ್ಸ್ ಬಗ್ಗೆ, ಇರುವಿಕೆ ಬಗ್ಗೆ ನಿಮಗೆ ಡೌಟ್ ಇದೆ ಅಂದಾಗ, ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಇರೋದಾದರೆ ಹೀಗಿರ್ತದೆ ಅಂತ ಹೇಳಿ ಬರೀ ಚರ್ಚೆಗಳಾಗಿ ಒಡೆದು ಚೂರಾಯಿತು. ಆ್ಯಂಡ್ ದ ರೂಯಿನ್ ವಾಸ್ ಸಿಂಪ್ಲಿ ಹೈಡೆಸ್. ಇದನ್ನು ಮಾತು ಎಲ್ಲ ನೆನೆಸ್ಕೋಬೇಕು ನಾವು. ವಿವೇಕಾನಂದ ಎಷ್ಟು ವಿಚಾರ ಮಾಡಿ ಬರೆದಿರಬೇಕು. ದ ಮೋಸ್ಟ್ ಹೈಡಿಯಸ್ ಸೆರೆಮನೀಸ್, ಅತ್ಯಂತ ಕೀಳಾದ ಸಮಾರಂಭಗಳು, ದ ಮೋಸ್ಟ್ ಹಾರಿಬಲ್ ಆ್ಯಂಡ್ ಮೋಸ್ಟ್ ಆಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಹ್ಯಾಂಡ್ಸ್ ಎವರ್ ರೋಟ್, ಅತ್ಯಂತ ಅಶ್ಲೀಲವಾದಂಥ ಪುಸ್ತಕಗಳು, ಆ್ಯಂಡ್ ದ ಆಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಮೈಂಡ್ಸ್ ಹ್ಯಾಡ್ ಎವರ್ ರೋಟ್ ಆರ್ ಹ್ಯೂಮನ್ ಬ್ರೈನ್ಸ್ ಎವರ್ ಕನ್ಸೀವ್ಡ್, ದ ಮೋಸ್ಟ್ ಬೀಸ್ಟಿಯಲ್ ಫಾರ್ಮ್ಸ್ ದಟ್ ಎವರ್ ಪಾಸ್ಡ್ ಅಂಡರ್ ದ ನೇಮ್ ಆಫ್ ರಿಲಿಜನ್. ಪಶುಪ್ರಾಯವಾದಂಥ ಕೃಷಿ ಕ್ರಿಯೆಗಳು ಶುರುವಾಯಿತು. ಆಲ್ ಹ್ಯಾವ್ ಬೀನ್ ದ ಕ್ರಿಯೇಷನ್ ಆಫ್ ದಿಸ್ ಡಿಗ್ರೇಡೆಡ್ ಬುದ್ಧಿಸಮ್, ಡಿಗ್ರೇಡೆಡ್ ಬುದ್ಧಿಸಮ್. ಬುದ್ಧನ ಬಗ್ಗೆ ಕಂಪ್ಲೇಂಟ್ ಇಲ್ಲ ವಿವೇಕಾನಂದರಿಗೆ, ಅದು ಯಾವ ಮಟ್ಟಕ್ಕೆ ಇಳಿಸ್ಬಿಟ್ಟಿವೆ ಅಂತಂದರೆ ಅದೊಂದು ಹೈಡಿಯಸ್ ಬೀಸ್ಟಿಯಲ್ ಫಾರ್ಮ್ ಆಗಿಬಿಡ್ತು ಅಂತ ಬರೀತಾರೆ. ಅದ್ರ ಮುಂದೆ ಅವ್ರು ಹೇಳ್ತಾರೆ, ದ ಟಾರ್ಟರ್ಸ್ ಆ್ಯಂಡ್ ದ ಬಲೂಚೀಸ್ ಆ್ಯಂಡ್ ಆಲ್ ಹೈಡಿಯಸ್ ರೇಸಸ್ ಆಫ್ ಮನ್ ಕೈಂಡ್ ಕೇಮ್ ಟು ಇಂಡಿಯಾ ಆ್ಯಂಡ್ ಬಿಕೇಮ್ ಬುದ್ಧಿಸ್ಟ್ಸ್. ಟಾರ್ಟರ್ಸು ಬಲೂಚಿಸ್ತಾನದಿಂದ ಜನ ಬಂದರು, ಹೊಸ ಧರ್ಮ ಸೇರ್ಕೊಂಬಿಟ್ರು, ಎಲ್ಲರೂ ಸೇರ್ಕೊಂಬಿಟ್ಟು ಏನಾಯಿತು, ಬಿಕೇಮ್ ಬುದ್ಧಿಸ್ಟ್ ಆ್ಯಂಡ್ ಅಸಿಮ್ಯುಲೇಟೆಡ್ ವಿತ್ ಅಸ್ ಆ್ಯಂಡ್ ಬ್ರಾಡ್ ದೇರ್ ನ್ಯಾಷನಲ್ ಕಸ್ಟಮ್ಸ್ ಆ್ಯಂಡ್ ದ ಹೋಲ್ ಆಫ್ ಅವರ್ ನ್ಯಾಷನಲ್ ಲೈಫ್ ಬಿಕೇಮ್ ಎ ಹ್ಯೂಜ್ ಪೇಜ್ ಆಫ್ ದಿ ಮೋಸ್ಟ್ ಹಾರಿಬಲ್ ಆ್ಯಂಡ್ ದಿ ಮೋಸ್ಟ್ ಬೀಸ್ಟಿಯಲ್ ಕಸ್ಟಮ್ಸ್. ಅವರೆಲ್ಲ ತಂದು ಏನೋ ಸೇರಿಸ್ಕೊಂಡು ಪೂರ್ತಿ ಹಾಳು ಮಾಡಿಬಿಟ್ಟಿರೋದನ್ನು. ಅದಕ್ಕೆ ಹೇಳ್ತಾರೆ, ದ್ಯಾಟ್ ವಾಸ್ ದಿ ಇನ್ಹೆರಿಟೆನ್ಸ್ ದಿಸ್ ಬಾಯ್ ಶಂಕರ ಗಾಟ್ ಫ್ರಾಮ್ ದಿ ಬುದ್ಧಿಸ್ಟ್ಸ್ ಆ್ಯಂಡ್ ಫ್ರಾಮ್ ದ್ಯಾಟ್ ಟೈಮ್ ಟು ದಿಸ್ ದ ಹೋಲ್ ವರ್ಕ್ ಇನ್ ಇಂಡಿಯಾ ಈಸ್ ಅ ರೀಕಾಂಕ್ವೆಸ್ಟ್ ಆಫ್ ದಿಸ್ ಬುದ್ಧಿಸ್ಟ್ ಡಿಗ್ರಡೇಷನ್ ಬೈ ದಿ ವೇದಾಂತ. ಅವತ್ತಿಂದ ಇಲ್ಲಿವರೆಗೂ ಶಂಕರಾಚಾರ್ಯರಿಂದ ಶುರು ಆಗಿ ಇಲ್ಲಿವರೆಗೂ ನಡೆದದ್ದೇನು ಅಂದರೆ, ನಮ್ಮ ಒರಿಜಿನಲ್ ವೇದಾಂತ ಏನಿತ್ತು ಅದು ಎಲ್ಲಿ ಕೆಟ್ಟು ಹೋಯ್ತೋ ಅದನ್ನು ಮತ್ತೆ ಪುನರುತ್ಥಾನ ಮಾಡಬೇಕು ಪರಿಸ್ಥಿತಿ ಬಂತು. ಅದಕ್ಕೆ ಶಂಕರಾಚಾರ್ಯರು ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂದೆ, ಶಂಕರ ಕೇಮ್ ಎ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಶೋಡ್ ದ್ಯಾಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ರಿಮೆಂಬರ್ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಶೋಡ್ ದ್ಯಾಟ್ ರಿಯಲ್ ಎಸೆನ್ಸ್ ಆಫ್ ಬುದ್ಧಿಸಮ್ ಆ್ಯಂಡ್ ದ್ಯಾಟ್ ಆಫ್ ವೇದಾಂತ ಆರ್ ನಾಟ್ ವೆರಿ ಡಿಫರೆಂಟ್, ಬಟ್ ದ್ಯಾಟ್ ದಿ ಡಿಸೈಪಲ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮಾಸ್ಟರ್ ಆ್ಯಂಡ್ ಹ್ಯಾವ್ ಡಿಗ್ರೇಡೆಡ್ ದೆಮ್ ಸೆಲ್ವ್ಸ್ ಡಿನೈಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಸೋಲ್ ಆ್ಯಂಡ್ ಆಫ್ ಗಾಡ್ ಆ್ಯಂಡ್ ಹ್ಯಾವ್ ಬಿಕಮ್ ಅಥೀಸ್ಟ್ಸ್. ಭಾಳ ಚಂದ. ಶಂಕರಾಚಾರ್ಯ ಬಂದು ಹೇಳಿದರು, ವೇದಾಂತದ ಹಾದಿ ಬೇರೆ ಅಲ್ಲ, ಬುದ್ಧಿಷ್ಟದ ಹಾದಿ ಬೇರೆ ಅಲ್ಲ, ಎರಡೂ ಒಂದೇ, ಎರಡೂ ಒಂದೇ ಇದ್ದು ಅದನ್ನು ಶಂಕರಾಚಾರ್ಯ ಪ್ರಯತ್ನ ಮಾಡಿದ್ದಂದರೆ ಅವತ್ತಿಂದ ಇವತ್ತಿನವರೆಗೂ ಎಲ್ಲಿ ವೇದಾಂತ ಕೆಟ್ಟು ಹೋಗಿತ್ತೋ ಅದನ್ನು ಪುನರುತ್ಥಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಶಿಷ್ಯರಿಗೆ ಆ ಪರಮ ಗುರುವಿನ ಹೃದಯ ಅರ್ಥವಾಗದೆ ಅದನ್ನು ಕೆಳದರ್ಜೆಗಿಳಿಸಿಬಿಟ್ರು ಅಂತ ಆದದ್ದು. ಇದು ಬುದ್ಧನ ತಪ್ಪಲ್ಲ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಬುದ್ಧನ ಬಗ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಹಳ ದೊಡ್ಡ ಗುರುಗಳು ಎಲ್ಲರಿಗೂ ಆದದ್ದು. ಆ ನಿರೀಕ್ಷೆಗೆ ಎತ್ತಕ್ಕಾಗಲ್ಲ ಶಿಷ್ಯರಿಗೆ. ಅದರಿಂದ ಏನು ಮಾಡ್ತೀವಿ ನಾವು, ಅವ್ರ ಮಟ್ಟಕ್ಕೆ ನಾವು ಏರದೆ ಹೋದಾಗ ಅವ್ರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡ್ಬಿಡೋದು, ನಮ್ಮ ಶಕ್ತಿ ಪ್ರಕಾರ ಇಳಿಸ್ಕೊಳ್ಳೋದು. ಹೀಗಾದ ತೊಂದರೆ ಆಯಿತು.

0: Radio Sarang 107.8 FM.
1: ಮೂಲಪುರುಷ ಬುದ್ಧನ ಅತ್ಯಂತ ಅಲೌಕಿಕವಾದಂಥ, ಸ್ವಾರ್ಥರಹಿತವಾದಂಥ, ನೈತಿಕತೆ ಮತ್ತು ಅನುಕಂಪೆಯ ಸಾಗರವಾದಂಥ ಬುದ್ಧ, ಅವನ ಪ್ರೀತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕನಲ್ಲಿ ಒಬ್ಬನನ್ನಾಗಿ ಮಾಡಿದ್ದಾವೆ. ಬುದ್ಧನ ಯಾರೋ ಪ್ರಶ್ನೆ ಕೇಳಿದ್ರು ನಿನ್ನೆ ನನಗೆ, ಇವನೇನ 9th ಅವತಾರ ಅಥವಾ ಬೇರೆ ಯಾರೋ ಇದ್ದಾರೋ, 9th ಅವತಾರ ಈ ಬುದ್ಧನೋ ಇನ್ನೊಬ್ಬಿದ್ದಾನೋ ಅಂತ ಬೇರೆ ಬೇರೆ ಇದ್ದಾವೆ. ಕೆಲವು ಪರಂಪರೆಯಲ್ಲಿ ಭಾಗವತ ಕಥೆಗಳನ್ನ ಹಿಡ್ಕೊಂಡು ಹೋದರೆ ಇನ್ನೊಬ್ಬ ಬುದ್ಧ ಇದ್ದಾನೆ ಅಲ್ಲಿ, ಬೌದ್ಧ ಅಂತ, ಅವನು ಬೇರೆ, ಅದು 9th ಅವತಾರ, ಅದು ಬೇರೆ. ಆದರೆ ಸಮಾಜ ಜಗತ್ತು ಒಪ್ಕೊಂಡಿರೋದು ಕರುಣೆಯ ಸಾಗರವೇ ಆದಂಥ ಬುದ್ಧ ಅವತಾರಿ ಅನ್ನೋದಕ್ಕೆ ಖಂಡಿತ ಲಾಯಕಾದವನು ಅಂತ ಒಪ್ಕೊಂಡಿತು. ನಮ್ಮ ಜಂಬೂದ್ವೀಪದ ವೈಶಿಷ್ಟ್ಯ ಅಂದಂಥ ವೈಜಯಂತಿ ಮಾಲೆ ಇದ್ದಂಥ ಹಿಮಾಲಯ ಪರ್ವತ ಇದೆಯಲ್ಲ ನೇಪಾಳ ದೇಶ, ಅದರ ತಪ್ಪಲಲ್ಲಿರುವಂಥದ್ದು. ಸ್ವಲ್ಪ ಕೆಳಗೆ ಬಂದರೆ ಶಾಕ್ಯರು ಅನ್ನುವಂಥ ಕ್ಷತ್ರಿಯ ಜನ ಇದ್ರು. ಅನೇಕ ಜಾನಪದಗಳು ಬೇಸಿಕಲಿ, ಅಂಥವುಗಳಲ್ಲಿ ಕಪಿಲ ವಸ್ತು ಅನ್ನುವಂಥ ಒಂದು ಜಾನಪದ ಕ್ಷೇತ್ರ. ಸುಮಾರು 80,000 ಸಂಸಾರಗಳಿತ್ತಂತೆ ಕಪಿಲ ವಸ್ತುವಿನಲ್ಲಿ. ಇದು ಶಾಕ್ಯರದ ಮೊದಲು ಸಂಪೂರ್ಣವಾದಂಥ ಪ್ರಜಾತಂತ್ರ ಇದ್ದಂಥ ದೇಶ ಅದು. ಅದರ ಮುಂದೆ ಕೋಸಲ ದೇಶ ಜೋರಾದಾಗ ಪ್ರಸೇನಜಿತ್ ಅನ್ನುವಂಥ ರಾಜ ಬಂದು ಅವನು ಪ್ರಬಲನಾದಾಗ ಇವರಿಗೆ ಬೇರೆ ಹಾದಿ ಇಲ್ಲದೆ ಅವನಿಗೆ ಅವನ ಆಳಕೆಯನ್ನು ಸಹಿಸ್ಕೋಬೇಕಾಯ್ತು. ಇವರು ಒಳ ಆಡಳಿತಕ್ಕೇನು ಬಂಧ ಇಲ್ಲ, ಚೆನ್ನಾಗಿರ್ಬೋದು, ಆದರೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಅವನ ಮಾತು ಕೇಳಬೇಕು, ಪ್ರತಿ ವರ್ಷ ಕಪ್ಪ ಕೊಡಬೇಕು. ಅಂತಾರಾಷ್ಟ್ರಗಳ ವ್ಯವಹಾರ ಬಂದಾಗ ಅವನ ಕೋಸಲ ಪ್ರಸೇನಜಿತ್ತನ್ನು ಕೇಳಬೇಕು. ಹೀಗಾಗಿ ಒಂದು ಥರದ ದಾಸ್ಯ ಕಾಡ್ತಾ ಇತ್ತು. ಇದರ ಜನನಾಯಕ ಕಪಿಲ ವಸ್ತುವಿನ ಜನನಾಯಕ ಆದವನು ಗೌತಮ ಗೋತ್ರದ ಶುದ್ಧೋಧನ ರಾಜ ಅಂತ. ಶುದ್ಧೋಧನ ರಾಜ ಇವನ ಮೂಲ ಪುರುಷ ಇಕ್ಷ್ವಾಕು ಅಂತ ಒಂದು ಪ್ರತೀತಿ ಇತ್ತು. ಇಕ್ಷ್ವಾಕುನ ಮನೆತನಕ್ಕೆ ಸೇರಿದವನು ಇವನು ಅಂತ. ಇವನ ಮಡದಿ ಹೆಸರು ಮಹಾಮಾಯೆ ಅಥವಾ ಮಾಯಾದೇವಿ ಅಂತ. ಅಲ್ಲಿ ಹತ್ತಿರದಲ್ಲಿ ದೇವದಹ ಅಂತ ಒಂದು ಜಾಗ ಇದೆ. ದೇವದಹದ ಜಾನಪದ ನಾಯಕ ಅಂಜನ ಶಾಕ್ಯ ಅಂತ. ಅಂಜನ ಶಾಕ್ಯನ ಮಗಳಿಗೆ, ಅಂಜನ ಶಾಕ್ಯನ ಹೆಂಡತಿ ಸುಲಕ್ಷಣೆ ಅಂತ.

0: You're listening to Radio Sarang, 107.8 FM.
1: ಮಹಾಮಾಯೆ ನನಗೆ ಬಹಳ ಮುಖ್ಯ, ಅಥವಾ ಮಾಯಾದೇವಿ ಬಹಳ ದೊಡ್ಡ ಪಾತ್ರ ನನಗೆ ಅನಿಸಿದ್ದು ಅಂದರೆ, ಎಷ್ಟೋ ಸಲ ನಾವು ಓದ್ಬೇಕಾದ್ರೆ ಅನ್ಕೊಂಡದ್ದು, ನಾನು ಹತ್ತದ್ದು ಉಂಟು ಪುಸ್ತಕ ಓದ್ಬೇಕಾದ್ರೆ. ಬುದ್ಧನಿಗೆ ಆ ಗುಣ ಬಂದಿದ್ದರೆ ತಾಯಿಯಿಂದಾನೇ ಬಂದದ್ದು. ಆ ತಾಯಿ ಕರುಣೆಯ ಮೂರ್ತಿಯಾಗಿ ಮಾಯಾದೇವಿ ಅಂದರೆ, ಬುದ್ಧನ ಜೊತೆ ಇರಲಿಲ್ಲ ಬಹಳ ದಿವಸ, ಮತ್ತೆ ಬೇರೆ, ಆದರೆ ಡಿ ಎನ್ ಎದಲ್ಲೇ ಬಂದಿರಬೇಕದು ಅನಿಸುತ್ತೆ. ಎಷ್ಟು ಪ್ರೀತಿ ಆಕೆಗೆ, ಯಾಕೆ ಕರುಣೆ ಅಂದರೆ ಮಾಯಾದೇವಿ ಅಂದರೆ ಮಾಯ ಇರಬೇಕಾರೆ ಅಂದರೆ ಅದು ಹಾಗಲ್ಲ, ವಿಪರೀತ ಪ್ರೀತಿ ಆಕೆ ಎಲ್ಲದರ ಬಗ್ಗೆನು. ಮಗನಿಗೆ ಅದೇ ದಾಯಿ ಬಂದಿರಬೇಕು ಅಂತ ಅನಿಸುತ್ತೆ ನನಗೆ. ಶುದ್ಧೋದ ನನಗೆ ಮೂರು ಮಂದಿ ಸಹೋದರರು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ. 2600 ವರ್ಷ ಹಿಂದಿನ ಕತೆ ಅಲ್ವಾ, ಕೆಲವು ಸೇರ್ತವೆ ಕೆಲವು ಬಿಟ್ಟು ಹೋಗ್ತವೆ. ನಾನು ಸ್ವಲ್ಪ ಗಟ್ಟಿಯಾಗಿ ಸಂಶೋಧನೆ ಮಾಡಿದ್ದವ್ರನ್ನ ಇಟ್ಕೊಂಡು ಮಾಡ್ಕೊಂಡಿದ್ದು. ಅವನ ಮೂರು ಜನ ಶಿಷ್ಯರು, ಇವನು ದೊಡ್ಡವರು ಯಾರು ಅಂತ ಗೊತ್ತಾಗಲ್ಲ. ಶುದ್ಧೋದನ ರಾಜ ಆದಮೇಲೆ ಅವನೇ ಜ್ಯೇಷ್ಠ ಪುತ್ರ ಇರಬೇಕು ಅಂತ ಅನ್ಕೋಬೇಕು. ಆ ಮೂರು ಜನ ತಮ್ಮಂದ್ರೆ ಯಾರು ಅಂದರೆ, ಶುಕ್ಲೋದನ ಅಂತೊಬ್ಬ, ಅಮೃತೋದನ ಅಂತೊಬ್ಬವ, ದ್ರೋಣೋದನ ಅಂತೊಬ್ಬ. ಮೂರು ಜನ ತಮ್ಮಂದ್ರು. ಶುಕ್ಲೋದನನಿಗೆ ಇಬ್ಬರು ಮಕ್ಕಳು, ಮಹಾನಾಮ ಮತ್ತು ಅನುರುದ್ಧ ಅಂತ. ತಾವು ಬುದ್ಧನ ಜೀವನ ಚರಿತ್ರೆ ಓದಿದಾಗ ಇವೆಲ್ಲ ಬೇಕಾಗ್ತವೆ ಹೆಸರು, ಯಾಕೆ ಮೊಟ್ಟ ಮೊದಲನೇ ಭಿಕ್ಷುಗಳಾದವರು ಇವರೆಲ್ಲ. ಎಲ್ಲ ತಮ್ಮಂದರು ಭಿಕ್ಷುಗಳಾಗ್ಬಿಡ್ತಾರೆ. ಮಹಾನಾಮ ಬುದ್ಧನಿಗಿಂತ ಹೆಚ್ಚು ವಯಸ್ಸಾದವನು, ಒಂದು 2 ವರ್ಷ ದೊಡ್ಡವನು. ಅನುರುದ್ಧ ಅಂತ ಎರಡನೇದವನು. ಅಮೃತೋದನ ಮಗ ಆನಂದ. ಆನಂದನ ಮರೆಯೋಕ್ಕೆ ಸಾಧ್ಯ ಇಲ್ಲ, ಬುದ್ಧನ ನೆನೆಸ್ಕೋಬೇಕಾದ್ರೆ ಆನಂದ ಇರಬೇಕು. ಕೊನೆ ಕ್ಷಣದವರೆಗೂ ಇದ್ದವನು ಆನಂದ. ಅವನ ದೇಹದ ಇನ್ನೊಂದು ಭಾಗ ಅನ್ನೋ ಹಾಗೆ ಬದುಕಿದವನು ಆನಂದ. ಅವನು ಅಮೃತೋದನ ಮಗ. ದ್ರೋಣೋದನ ಮಗ ಭಲ್ಲಿಕ ಅಂತ. ಆಮೇಲೆ ಶುಕ್ಲೋದನ ಹೆಂಡತಿ, ಅವನ ತಂಗಿ, ಹೆಂಡತಿ ತಂಗಿ ಅಮೃತಾದೇವಿ ಅಂತ. ಅದು ಯಾಕೆ ಹೇಳ್ತಿದ್ದೀನಿ, ಕಾರಣ ಇದೆ. ಶುಕ್ಲೋದನ ಅಂದರೆ ನಮ್ಮ ಶುದ್ಧೋದನ ತಮ್ಮ. ಅವನ ಹೆಂಡತಿ ತಂಗಿ ಅಮೃತಾದೇವಿ, ಆಕೆ ಗಂಡ ಎರಡು ಹೆಸರಿತ್ತು, ದಂಡಪಾಣಿ ಅಂತ ಒಂದು ಹೆಸರು, ಮತ್ತು ಇನ್ನೊಂದು ಸುಪ್ರಬುದ್ಧ ಅಂತ ಎರಡು ಹೆಸರು. ಎರಡೂ ಹೆಸರು ಬಳಕೆ ಆಗುತ್ತೆ. ಯಾಕೆ ಇವ್ರ ಹೆಸರು ಹೇಳಿದೆ ಅಂದರೆ, ಅಮೃತಾದೇವಿ ಮತ್ತು ಸುಪ್ರಬುದ್ಧನಿಗೆ ಇಬ್ಬರು ಮಕ್ಕಳು, ಒಬ್ಬ ದೇವದತ್ತ ಅಂತ ಹುಡುಗ, ಇನ್ನೊಬ್ಬ ಮಗಳು ಯಶೋಧರೆ ಅಂತ. ಯಶೋಧರೆಯನ್ನು ಮರೆಯೋಕ್ಕಾಗಲ್ಲ ನಾವು, ಯಶೋಧರೆ ಮುಂದೆ ಬುದ್ಧನ ಮದುವೆ ಆಗುವಂಥವಳು.

0: Radio Sarang 107.8 FM.
1: ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಯಾನ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತಿರೊಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇರೊಂದುಲ್ಲೆ ನಿಖಿಲ್ಲಾ ಕೇರ್ಲಿ ರಂಗ ರಂಗ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ಭಾರತಕ್ಕೆ ಆಸ್ಟ್ರೇಲಿಯಾ ಯುರೇನಿಯಂ ಬಲ. ಇನ್ನು PU ಮಕ್ಕಳಿಗೆ ಪ್ರತ್ಯಕ್ಷ CET ತರಬೇತಿ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ. ಬಿಗಿ ಆಡಳಿತಕ್ಕೆ CM DKCಯಿಂದ 20 ಅಂಶಗಳ ಪಾಠ. ಸುದ್ದಿಯ ವಿವರ: ಭಾರತ ಹಾಗೂ ಆಸ್ಟ್ರೇಲಿಯಾ ಮಹತ್ವದ ಮತ್ತು ಐತಿಹಾಸಿಕ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಇದರಡಿ ಭಾರತವು ಆಸ್ಟ್ರೇಲಿಯಾದಿಂದ ಯುರೇನಿಯಂ ಖರೀದಿ ಮಾಡಲಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಯವರು ಅಲ್ಲಿನ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ರಕ್ಷಣೆ, ಸೈಬರ್ ಭದ್ರತೆ, ನಿರ್ಣಾಯಕ ತಂತ್ರಜ್ಞಾನ ಪೂರೈಕೆ, ಸರಪಳಿ ಸಹಿತ ಒಟ್ಟು 18 ಪಾಲುದಾರಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಪದವಿ

14 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಈ ಪೈಕಿ 7620 ಮಂದಿ ಮಾತ್ರ ಸಿಇಟಿ ಬರೆದಿದ್ದರು. ನೀಟ್ ಪರೀಕ್ಷೆಯನ್ನು ಮುಂದಿನ ವರ್ಷದಿಂದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನಾಗಿ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ NTA ಆಲೋಚಿಸಿದೆ. ಸುಮಾರು 5-6 ದಿನಗಳವರೆಗೆ ಪರೀಕ್ಷೆ ನಡೆಸಲು ಚಿಂತನೆ ನಡೆಸಲಾಗಿದ್ದು, ದೇಶ ವಿದೇಶಗಳ 500 ನಗರಗಳಲ್ಲಿ 1,000 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುವುದು. ದಿನಕ್ಕೆ 500,000 ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡುವ ಪ್ರಸ್ತಾವನೆಗಳು ಪ್ರಾಧಿಕಾರದ ಮುಂದಿವೆ. ಈ ವರ್ಷ ನೀಟ್ ಪರೀಕ್ಷೆಯು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಭದ್ರತೆ ಪಾರದರ್ಶಕತೆ ತರಲು ಈ ಚಿಂತನೆ ನಡೆಸಲಾಗಿದೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ಸರ್ಕಾರದ 3 ಮೂಲಮಂತ್ರಗಳು. ಅಧಿಕಾರಿಗಳು ಜನರ ಮಧ್ಯೆ ಇರಬೇಕು. ಕಾರ್ಯಕ್ಷಮತೆ, ಜನಸೇವೆ, ಅಭಿವೃದ್ಧಿ ನಿಮ್ಮ ಹೊಣೆಗಾರಿಕೆ ಎಂದು ಸಿಎಂ DK ಶಿವಕುಮಾರ್ ಅಧಿಕಾರಿಗಳಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಿದೆ. ಮಂಗಳೂರು ನಗರದಲ್ಲಿ ಹಗಲು ಬಿಸಿಲು ಮೋಡದ ವಾತಾವರಣವಿತ್ತು. ಉಳಿದಂತೆ ಪುತ್ತೂರು, ಸುಳ್ಯ ತಾಲೂಕಿನ ಕೆಲವು ಕಡೆಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಮುಂದಿನ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ. ಕೊಡಗಿನಲ್ಲಿ ಅತಿ ಹೆಚ್ಚು 69.82 ಮಿಲಿಮೀಟರ್ ಮಳೆ ಗುರುವಾರ ಸೋಮವಾರಪೇಟೆಯಲ್ಲಿ ದಾಖಲಾಗಿದೆ. ಮಡಿಕೇರಿ ಹಾಗೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ. ಭಾಗಮಂಡಲದಲ್ಲಿ ನೆರೆ ಸ್ಥಿತಿಯು ಇಳಿಮುಖವಾಗಿದೆ. ಕೇರಳ ಮುಖ್ಯಮಂತ್ರಿ VD ಸತೀಶನ್ ಅವರು ಜುಲೈ 11 ಕೊಲ್ಲೂರು ಶ್ರೀಮುಖಾಂಬಿಕೆಯ ದರ್ಶನ ಪಡೆಯಲಿದ್ದಾರೆ. ಅವರು ಇಂದು ರಾತ್ರಿ ಕೊಲ್ಲೂರು ಕ್ಷೇತ್ರಕ್ಕೆ ಆಗಮಿಸಿ ವಾಸ್ತವ್ಯ ಹೂಡಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಸಾಧ್ಯತೆ 90 ಗ್ರಾಮಗಳನ್ನು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಗುರುತಿಸಿದ್ದು, ಇದರಲ್ಲಿ ಬೆಳ್ತಂಗಡಿ ತಾಲೂಕಿನ ಅತಿ ಹೆಚ್ಚು 35 ಗ್ರಾಮಗಳಿವೆ. ಕೇರಳದ ವಯನಾಡು ಭೂಕುಸಿತ ದುರಂತದ ಬೆನ್ನಲ್ಲೇ ರಾಜ್ಯದಲ್ಲಿಯೂ ಭೂಕುಸಿತ ಬಗ್ಗೆ ಎಚ್ಚರ ವಹಿಸಲು ಸೂಚನೆ ನೀಡಲಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಪಶ್ಚಿಮಘಟ್ಟಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮುನ್ನೆಚ್ಚರಿಕೆ ನೀಡಿದೆ. ಕೊಡಗಿನ ಗಡಿ ಭಾಗವಾದ ಗೋಣಿಕೊಪ್ಪಲು ಸಮೀಪದ ಆನೆಚೌಕೂರು ಅರಣ್ಯ ಇಲಾಖೆಯ ತಪಾಸಣಾ ಗೇಟ್ ಕೊಠಡಿಗೆ ನಿನ್ನೆ ಬೆಳಿಗ್ಗೆ ಕಾಡಾನೆಯೊಂದು ಲಗ್ಗೆಯಿಟ್ಟಿದೆ. ಈ ಸಂದರ್ಭ ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ಕೊಠಡಿಯ ಬಾಗಿಲು ಮುಚ್ಚಿ ಒಳಗೆ ಸೇರಿಕೊಂಡಿದ್ದರಿಂದ ಅಪಾಯದಿಂದ ಪಾರಾಗಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಗ್ರಾಮೀಣ ಪ್ರದೇಶದ ಎಲ್ಲ ಶಾಸಕರಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಈ ಅನುದಾನ ಬಳಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಸುವರ್ಣ ವಿಧಾನಸೌಧದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುತ್ತದೆ. ಆದರೆ ಆ ರಜೆಯಂದು ಶಾಲೆ ಕಾಲೇಜುಗಳು ನಡೆಸಿರುವ ಬಗ್ಗೆ ದೂರುಗಳು ಬಂದಿದ್ದು, ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಇಂಥ ಶಾಲೆ ಕಾಲೇಜುಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಕೊಟ್ಟ ಬಹುತೇಕ ದೂರುಗಳು ವಿದ್ಯಾರ್ಥಿಗಳ ಕಡೆಯಿಂದಲೇ ಬಂದಿವೆ ಎನ್ನುವುದು ವಿಶೇಷವಾಗಿದೆ. ಕನ್ನಡದಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕಗಳ ಬರವಣಿಗೆಯನ್ನು ಪ್ರೋತ್ಸಾಹಿಸಲು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಡಾಕ್ಟರ್ TR ಅನಂತರಾಮ ಹೆಸರಿನಲ್ಲಿ ಜನಪ್ರಿಯ ವಿಜ್ಞಾನ ಪುಸ್ತಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದು, ವಿಜ್ಞಾನ ಬರಹಗಾರರಿಂದ ಹಾಗೂ ಪ್ರಕಾಶಕರಿಂದ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಕನ್ನಡ ಪುಸ್ತಕಗಳನ್ನು ಆಹ್ವಾನಿಸಲಾಗಿದೆ. ಆಯ್ಕೆಯಾದ ಜನಪ್ರಿಯ ವಿಜ್ಞಾನ ಪುಸ್ತಕಕ್ಕೆ 20,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಪುರಸ್ಕರಿಸಲಾಗುವುದು.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಂಡಿಸ್ ಹಾಗೂ ಡೆಂಗಿ ಪ್ರಕರಣಗಳು ನಿಧಾನಗತಿಯಿಂದ ಏರಿಕೆಯಾಗ್ತಾ ಇದ್ದು, ರೋಗದ ಕುರಿತು ಭಯಪಡೋದಕ್ಕಿಂತಲೂ

ಹೆಚ್ಚಾಗಿ ಜನರು ಹೆಚ್ಚು ಜಾಗೃತರಾಗಿ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ತೈಲ ಹಾಗೂ ಎಲ್ಪಿಜಿ ದರ ಏರಿಕೆ ಹಿನ್ನೆಲೆಯಲ್ಲಿ ಆಟೋರಿಕ್ಷಾ ಕನಿಷ್ಠ ಮೀಟರ್ ದರವನ್ನು 35 ರೂಪಾಯಿಗಳಿಂದ 50 ರೂಪಾಯಿಗಳಿಗೆ ಹೆಚ್ಚಿಸಬೇಕೆಂದು, ಬಳಿಕದ 1 ಕಿಲೋಮೀಟರ್ ಸಂಚಾರ ದರ 20 ರೂಪಾಯಿಯಿಂದ 30 ರೂಪಾಯಿಗಳಿಗೆ ಏರಿಸಬೇಕೆಂದು ಜಿಲ್ಲಾ ಗ್ರಾಮೀಣ ಹಾಗೂ ನಗರ ಭಾಗದ ಆಟೋರಿಕ್ಷಾ ಚಾಲಕ ಮಾಲೀಕರ ಸಂಘಗಳ ಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ.

ರಾಜ್ಯ ಸರ್ಕಾರವು ಸರ್ಕಾರಿ ಹಾಗೂ ಅನುದಾನಿತ ಪಿಯು ಪನಸ್ಕರ ಸೇವಾ ವ್ಯಾಪ್ತಿಯನ್ನು 9ನೇ ಹಾಗೂ 10ನೇ ತರಗತಿಗಳ ಬೋಧನೆಗೂ ವಿಸ್ತರಿಸಲು ಉದ್ದೇಶಿಸಿರುವ ಪ್ರಸ್ತಾವವನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಿನ್ನೆ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಾಯಿತು. ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಧರಣಿ ನಡೆಯಿತು. ನಿನ್ನೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿ 4-5 ವರ್ಷಗಳಿಂದ ನಡೆದ ಜಂಟಿ ಹೋರಾಟದ ಫಲವಾಗಿ ಮೇ 22ರಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಬರ ನಿರ್ವಹಣೆ, ಕುಡಿಯುವ ನೀರು, ಕೃಷಿ ಮೂಲಸೌಕರ್ಯ, ಅರಣ್ಯ ಅನುಮತಿಗಳು, ರಸ್ತೆ ಕಾಮಗಾರಿಗಳು, ಮುಜರಾಯಿ ದೇವಸ್ಥಾನಗಳ ಭದ್ರತೆ ಹಾಗೂ ಆಡಳಿತದ ಜವಾಬ್ದಾರಿಗಳ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ನಿನ್ನೆ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಬೆಳಗಾವಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದರು. ಬಡವರ ಬದುಕಿನ ಭವನೆ ಅರಿಯದೆ ಬಡ ಬೀದಿ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗಿದೆ ಎಂದು ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮುಂದುವರಿದ ದಾಳಿ ಖಂಡಿಸಿ ಸಂಡಿ ಬಜಾರ್ ವ್ಯಾಪಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸಲು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ನೇತೃತ್ವದಲ್ಲಿ ನಿನ್ನೆ ನಡೆದ ಮಂಗಳೂರು ಮನಪ ಕಚೇರಿ ಎದುರು ಆರಂಭಗೊಂಡಿರುವ ಅಹೋರಾತ್ರಿ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಸೆಮಿಫೈನಲ್ ಸ್ಥಾನಕ್ಕಾಗಿ ಸ್ಪೇನ್ ಬೆಲ್ಜಿಯಂ ಸೆಣಸಾಟ. ಸ್ಪೇನ್ ಹಾಗೂ ಬೆಲ್ಜಿಯಂ ತಂಡಗಳು ಭಾರತದ ಕಾಲಮಾನ ಶನಿವಾರ ಮುಂಜಾನೆ 12:30 ನಡೆಯಲಿರುವ ಫಿಫಾ ವಿಶ್ವಕಪ್ ಟೂರ್ನಿಯ ನಿರ್ಣಾಯಕ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕೊನೆ ಕ್ಷಣದಲ್ಲಿ ಗೋಲ್ ಗಳಿಸಿದ ಸ್ಪೇನ್ ತಂಡವು ಪೋರ್ಚುಗಲ್ ಹಾಗೂ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಿಶ್ವಕಪ್ ಗೆಲ್ಲುವ ಕನಸನ್ನು ಭಗ್ನಗೊಳಿಸಿತ್ತು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡುವ ತಪ್ಪುಗಳು, 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ಕತೆ, ಒಂಬತ್ತು ಗಂಟೆಗೆ ಗಜಲ್ ಹಾಡುಗಳು, 9:30 ಕನ್ನಡ ಕಾರ್ಯಕ್ರಮ, ಡಾಕ್ಟರ್ ಜ್ಯೋತಿ ಚೇಳ್ಯಾರು ಅವರಿಂದ ಭಾಷಣ ಕೇಳುವಿರಿ. 10:00 ಹಲೋ ಡಾಕ್ಟರ್, ಡಾಕ್ಟರ್ ಮನೀಷಾ ಸುಕೇರ ಇವರ ಜೊತೆ ನೇರ ಮಾತುಕತೆ, ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಬಂಗಾರ ಬುಡದಿ ಭಾಗ 1. 11:30 ತುಳು ಕಾರ್ಯಕ್ರಮ, ಭ್ರಮರ ಇಂಚರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರೋಜಿನಿ ಶೆಟ್ಟಿಯವರ ಮಾತುಗಳನ್ನು ಕೇಳುವಿರಿ. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಅಡುಗೆ ಮನೆ, 2:00 ಕೊಂಕಣಿ ಕಾರ್ಯಕ್ರಮ, 2:30 ಗಜಲ್ ಹಾಡುಗಳು ಮರುಪ್ರಸಾರ, 3:00 ಒಲವಿನ ಹಾಡು, 4:00 ಮಾರ್ಗದರ್ಶಿ, 5:00 ಡಾಕ್ಟರ್ ಗುರುರಾಜ್ ಖರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತ. ಕೇಳುಗರೆ, ಸಾಮಾನ್ಯವಾಗಿ ನಾವೆಲ್ಲರೂ ಅಡುಗೆ ಮನೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರ್ತೇವೆ. ಆದರೆ ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳು ನಡೆದು ಹೋಗುತ್ತೆ. ಈ ತಪ್ಪು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರಬಹುದು. ಹಾಗಾದರೆ ನಾವು ಅಡುಗೆ ಮನೆಯಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪವಿತ್ರ ರಿತೀಶ ದಾಸ್, ಕೊಪ್ಪಲಕಾಡು.
1: ನಮಸ್ಕಾರ, ನಾನು ಪವಿತ್ರ ರಿತೀಶ ದಾಸ್, ಕೊಪ್ಪಲಕಾಡು. ನಮ್ಮ ಹಿರಿಯರು ಆರೋಗ್ಯವೇ ಭಾಗ್ಯ ಎಂದು, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಗಾದೆ ಮಾತಿನಲ್ಲೇ ಹೇಳಿದ್ದಾರೆ. ಇಂದು ನಾನು ನಿಮ್ಮೊಂದಿಗೆ ಅಡುಗೆ ಮನೆಯಲ್ಲಿ ನಮಗೇ ತಿಳಿಯದೆ ಮಾಡುವ ಕೆಲವೊಂದು ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು, ಅಡುಗೆ ಮನೆ ಎಂದರೆ ಅದು ಕೇವಲ ಆಹಾರ ತಯಾರಿಗಾಗಿ ಇರುವ ಒಂದು ಕೋಣೆಯಲ್ಲ. ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯವೇ ಇಲ್ಲಿ ಅಡಗಿದೆ ಎಂದರೆ ತಪ್ಪಾಗಲಾರದು. ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಮಾಡುವ ಒಂದು ಸಣ್ಣ ತಪ್ಪು ಮುಂದೊಂದು ದಿನ ದೊಡ್ಡ ರೋಗಕ್ಕೆ ಕಾರಣವಾಗಬಹುದು ಅಲ್ವಾ? ನಾವು ತಯಾರಿಸುವ ಆಹಾರ ರುಚಿಯಾಗಿದ್ದರಷ್ಟೇ ಸಾಲದು, ಆರೋಗ್ಯಕರವಾಗಿಯೂ ಇರುವಂತೆ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಯಾಕಂದರೆ ಜೀವನದ ಯಾವುದೇ ವಸ್ತುಗಳಿಗಿಂತ ಆರೋಗ್ಯ ಬಹುಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕೆಂದರೆ ನಾವು ಸೇವಿಸುವ ಆಹಾರವು ಉತ್ತಮವಾಗಿರಬೇಕು. ಇಂದು ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನುವುದು ಬಿಟ್ಟು ಬಿಡದೆ ಅದರೊಂದಿಗೆ ಜೀವನ ನಡೆಸುವ ವಸ್ತು. ಈಗ ಎಲ್ಲವೂ ಪ್ಲಾಸ್ಟಿಕ್ಮಯ. ಇದು ಬೆಳಿಗ್ಗೆ ಹಲ್ಲುಜ್ಜುವುದರಿಂದ ಪ್ರಾರಂಭವಾಗ್ತದೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ, ಯಾವುದೇ ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಪಾತ್ರೆಗೆ ಹಾಕಿದಾಗ ಪ್ಲಾಸ್ಟಿಕ್ನ ವಿಷಕಾರಿ ಅಂಶಗಳು ಆಹಾರವನ್ನು ಸೇರುತ್ತದೆ. ಅದೇ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಜೀವಕ್ಕೆ ದೀರ್ಘಕಾಲೀನ ತೊಂದರೆ ಕೊಡಬಹುದು ಅಂತ. ಪ್ಲಾಸ್ಟಿಕ್ ನಮ್ಮ ಜೀವಕ್ಕೆ ಕುತ್ತು ತರುವುದು ಮಾತ್ರವಲ್ಲ, ಪ್ರಕೃತಿಗೂ ಇದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ. ಏನೇ ಆದರೂ ಪ್ಲಾಸ್ಟಿಕ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೂ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ತ್ಯಜಿಸಲು ಸಾಧ್ಯವಿದೆ. ಬಿಸಿ ಬಿಸಿ ಆಹಾರ ಬಡಿಸಲು ಪ್ಲಾಸ್ಟಿಕ್ ಸೌಟು, ಚಮಚ, ಪ್ಲೇಟು, ಚಾಪಿಂಗ್ ಬೋರ್ಡು, ಚಹಾ ಕಾಫಿಗಳನ್ನು ಸೋಸುವ ಪ್ಲಾಸ್ಟಿಕ್ ಸ್ಟ್ರೈನರ್ಗಳಿಂದ ದೂರ ಇರೋಣ. ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ಟಿಫಿನ್ ಬಾಕ್ಸ್, ಕುಡಿಯುವ ನೀರಿನ ಬಾಟಲ್ಗಳನ್ನು ಸ್ಟೀಲ್ಗೆ ಬದಲಾಯಿಸೋಣ. ಈಗ ಎಲ್ಲರ ಮನೆಯಲ್ಲೂ ಬೇಯಿಸಲು ಅಲ್ಯೂಮಿನಿಯಂ ಪಾತ್ರೆಗಳು ಹೆಚ್ಚು ಬಳಕೆಯಲ್ಲಿವೆ. ಇದರ ಬದಲಿಗೆ ಮಣ್ಣಿನ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸೋಣ. ಹಾಗೆಯೇ ಆಧುನಿಕ ಮಹಿಳೆಯರು ಅಲ್ಯೂಮಿನಿಯಂ ಫಾಯಿಲ್ ಉಪಯೋಗಿಸುವುದು ಕಂಡುಬರುತ್ತದೆ. ಆಹಾರವನ್ನು ಇದು ಬೆಚ್ಚಗೆ ಅಥವಾ ತಣ್ಣಗೆ ಇಡಬಹುದೇನು? ಮತ್ತಷ್ಟು ಹಾನಿಕಾರಕವೆಂದರೆ ಇದನ್ನು ಸಾಮಾನ್ಯವಾಗಿ ಸಿಹಿ ತಿಂಡಿಗಳಲ್ಲಿ ಅಲಂಕಾರಿಕವಾಗಿ ಉಪಯೋಗಿಸುತ್ತಿದ್ದಾರೆ. ಇದು ನೇರವಾಗಿ ದೇಹಕ್ಕೆ ಸೇರಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಇದು ದೇಹದಲ್ಲಿ ಹೆಚ್ಚು ಸಮಯದವರೆಗೆ ಸಂಗ್ರಹವಾಗಿದ್ದರೆ ಅದು ಕ್ಯಾನ್ಸರ್ಗೂ ಕಾರಣವಾಗಬಹುದು. ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ನಾನ್ಸ್ಟಿಕ್ ಕುಕ್ವೇರ್ ಉಪಯೋಗಿಸುವುದು ಕಂಡುಬರುತ್ತಿದೆ. ಪದಾರ್ಥಗಳನ್ನು ಅಂಟದೇ ಇರುವುದಕ್ಕೆ ಇದರ ಮೇಲೆ ಟಫ್ಲಾನ್ ಕೋಟಿಂಗ್ ಇರುತ್ತದೆ. ಇದು ಬಿಸಿಯಾಗುವಾಗ ಅಥವಾ ಅತಿ ಹೆಚ್ಚು ಸಲ ಉಪಯೋಗಿಸಿದಾಗ ಅದರಲ್ಲಿರುವ ಹಾನಿಕಾರಕ ಅಂಶಗಳು ನಮ್ಮ ಆಹಾರ ಪದಾರ್ಥದೊಂದಿಗೆ ದೇಹಕ್ಕೆ ಸೇರಿ ಹಾನಿಯನ್ನುಂಟು ಮಾಡಬಹುದು. ಆದುದರಿಂದ ಇದು ಮನೆಯಲ್ಲಿದ್ದರೆ ತ್ಯಜಿಸುವುದೇ ಲೇಸು. ಇನ್ನು ಎಣ್ಣೆ, ಇದು ಅಡುಗೆ ಮನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ. ಮುಖ್ಯವಾಗಿ ಅಡುಗೆಯಲ್ಲಿ ರಿಫೈನ್ಡ್ ಎಣ್ಣೆಗಳಿಗಿಂತ ನೈಜ ಅಡುಗೆ ಎಣ್ಣೆಯನ್ನೇ ಉಪಯೋಗಿಸಿ ಹತ್ತಿರದ ಮಿಲ್ಲಿನಿಂದ ಕೊಂಡು ತಂದರೆ ಉತ್ತಮ. ನಾವು ಒಮ್ಮೆ ಕರಿದ ಎಣ್ಣೆ ಮಿಕ್ಕುಳಿದರೆ ಅದನ್ನು ಎತ್ತಿಡುತ್ತೇವೆ. ಇದು ನಾವು ಮಾಡುವ ಮತ್ತೊಂದು ತಪ್ಪು. ಪುನರ್ಬಳಕೆ ಮಾಡಿದ ಎಣ್ಣೆಗಳಿಂದ ಟ್ರಾನ್ಸ್ಫ್ಯಾಟ್ ಅಂಶ ಏರಿಕೆಯಾಗುತ್ತದೆ ಎಂದು ಆಧುನಿಕ ವಿಜ್ಞಾನ ತಿಳಿಸುತ್ತದೆ. ಇದರಿಂದಲೂ ಆರೋಗ್ಯಕ್ಕೆ ಹಾನಿಕಾರಕ. ಈಗಿನ ಕೆಲಸಕ್ಕೆ ತೆರಳುವ ಮಹಿಳೆಯರು ಸುಲಭವಾಗಲೆಂದು ಮಾರ್ಕೆಟ್ನಿಂದ ತರಕಾರಿಗಳನ್ನು ತಂದು ಬೇಕಾದ ರೀತಿಯಲ್ಲಿ ಕತ್ತರಿಸಿ ದೀರ್ಘ ಸಮಯಕ್ಕೆ ಫ್ರಿಜ್ಜಿನಲ್ಲಿ ಇರಿಸುವುದು ಸಾಮಾನ್ಯ ಅಭ್ಯಾಸ. ಇದರಿಂದ ಅದರಲ್ಲಿರುವ ರುಚಿ ವಾಸನೆ ಮಾತ್ರವಲ್ಲ, ವಿಟಮಿನ್ ಅಂಶಗಳೂ ಕೂಡ ನಾಶವಾಗುತ್ತೆ. ಅಡುಗೆಗೆ ಮೊದಲು ತೊಳೆದು ಕತ್ತರಿಸಿ ಉಪಯೋಗಿಸಿದರೆ ಉತ್ತಮ. ಮನೆಗಳಲ್ಲಿ ಖಾದ್ಯಗಳನ್ನು ಅತಿಯಾಗಿ ಬೇಯಿಸುವುದು ಕೂಡ ಕಂಡುಬರುತ್ತದೆ. ಹಾಗೆ ಮಾಡಿದರೆ ಇದರಲ್ಲಿರುವ ಉತ್ತಮ ಅಂಶಗಳು ನಷ್ಟವಾಗಿ ರುಚಿಯು ಬದಲಾವಣೆಗೊಳ್ಳುತ್ತದೆ. ಈಗ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಪ್ರೊಸೆಸ್ಡ್ ಫುಡ್, ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಕೂಡ ಕಂಡುಬರುತ್ತದೆ. ಇದರಲ್ಲಿ ರುಚಿಯೂ ಹೆಚ್ಚಿರುತ್ತದೆ, ಆದರೆ ಹೆಚ್ಚು ದಿನ ಬಾಳಿಕೆ ಬರಲು ಅದಕ್ಕೆ ರಾಸಾಯನಿಕಗಳ ಬಳಕೆ ಮಾಡಲಾಗಿರುತ್ತದೆ. ಸಂಸ್ಕರಿಸಿದ ಸಕ್ಕರೆ, ಮಾಂಸ, ಮೈದಾ ಕೂಡ ಜೀವಕ್ಕೆ ಕುತ್ತು. ಇದು ಕ್ಯಾನ್ಸರ್ನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ದೂರ ಇರೋಣ. ಇನ್ನು ಕೊನೆಯದಾಗಿ, ಹಿಂದಿನ ಕಾಲದಲ್ಲಿ ಪಾತ್ರೆ ತೊಳೆಯಲು ಒಲೆಯ ಬೂದಿಯನ್ನು ಉಪಯೋಗಿಸ್ತಾ ಇದ್ದೆವು. ಈಗ ಒಲೆಗಳೇ ಇಲ್ಲ. ರಾಸಾಯನಿಕಗಳನ್ನು ಬಳಸಿ ಪಾತ್ರೆಗಳನ್ನು ಫಲಫಳ ಮಾಡುವ ಬದಲು ಆರೋಗ್ಯಕ್ಕೆ ಉತ್ತಮವಾದ ಇದ್ದಿಲು, ಬೂದಿ ಅಥವಾ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡಿದಲ್ಲಿ ಆರೋಗ್ಯವು ವೃದ್ಧಿಸಿತು. ಸಮಸ್ಯೆಗಳನ್ನು ತಂದೊಡ್ಡುವುದಕ್ಕಿಂತ ಸಮಸ್ಯೆಗಳೇ ಬಾರದಂತೆ ತಡೆಯುವುದು ಜಾಣತನ. ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅತಿಯಾದ ಆಹಾರ ಸೇವನೆಯು ಹಾನಿಕಾರ. ಬೆಳಿಗ್ಗೆ ರಾಜನಂತೆ, ಮಧ್ಯಾಹ್ನ ರಾಣಿಯಂತೆ, ರಾತ್ರಿ ಸೇವಕನಂತೆ ಇತಿ ಮಿತಿಯಲ್ಲಿ ತಿಂದು ಜೀರ್ಣಿಸಿಕೊಂಡರೆ ಯಾವ ಪಥ್ಯವೂ ಬೇಕಾಗಿಲ್ಲ. ಇವೆಲ್ಲವೂ ನಮ್ಮ ನಮ್ಮ ಮನೆಯಲ್ಲೇ ನಮಗೇ ಗೊತ್ತಿಲ್ಲದೆ ಅಡುಗೆ ಮನೆಯಲ್ಲಿ ಮಾಡುವ ತಪ್ಪುಗಳು. ಇವುಗಳನ್ನು ತಿದ್ದಿಕೊಂಡರೆ ಆರೋಗ್ಯಕಾರಿ ಜೀವನ ಶತಸಿದ್ಧ. ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೆ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ರಿತೀಶ ದಾಸ್ ಕೊಪ್ಪಲಕಾಡು ಅವರ ಮಾಹಿತಿಯನ್ನು ಕೇಳ್ತಾ ಬಂದ್ರಿ. ನಾವು ಅಡುಗೆ ಮನೆಯಲ್ಲಿ ಮಾಡುವಂತಹ ಸಣ್ಣ ತಪ್ಪುಗಳಿಂದ ಅದು ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಕೂಡ ಬೀರುತ್ತೆ. ಈ ಆಹಾರವನ್ನು ಸೇವಿಸಿದ ನಂತರ ನಾವು ಪಾತ್ರೆಯನ್ನು ಕೂಡ ತೊಳೆಯದೆ ಹಾಗೆ ಇಡಬಾರದು ಅಂತ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ರಾತ್ರಿ ವೇಳೆ ನೋಡಿ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಎಲ್ಲರೂ ತಿಂದು ಪಾತ್ರೆಗಳನ್ನು ಹಾಕಿದಾಗ ಮನೆಯ ಮಹಿಳೆಯರು ಗ್ಯಾಸ್ ಸ್ಟವ್ ಅನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಊಟ ಮಾಡಿದ ನಂತರ ಕೂಡ ಕೆಲವು ಜನರಿಗೆ ಉಳಿದ ಆಹಾರವನ್ನು ಮಡಕೆಯಲ್ಲಿ ಬಿಡುವಂತಹ ಅಭ್ಯಾಸ ಇರುತ್ತೆ. ಸೊ ಇದು ತುಂಬ ಕೆಟ್ಟ ಅಭ್ಯಾಸ. ಈ ರೀತಿ ಉಳಿದ ಆಹಾರವನ್ನು ಹಾಗೆ ಇಡುವುದು ಕೂಡ ಸರಿಯಲ್ಲ. ತೆರೆದ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಕೂಡ ಉಂಟು ಮಾಡಬಹುದು. ರಾತ್ರಿ ಊಟದ ನಂತರ ಏನಾದರೂ ಆಹಾರ ಉಳಿದಿದ್ರೆ ಅದನ್ನು ಶುದ್ಧ ಪಾತ್ರೆಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟುಬಿಡಿ. ಒಮ್ಮೆ ನೀವು ಪಾತ್ರೆಯನ್ನು ತೊಳೆದ ಮೇಲೆ ಸಿಂಕ್ ಮತ್ತು ಡಿಶ್ ವಾಷರ್ಗಳನ್ನು ನೀರಿನಿಂದ ಸ್ವಚ್ಛ ಮಾಡುವುದು ಬಹಳ ಒಳ್ಳೆಯದು. ಇದು ಕೊಳೆ ಹೋಗಲಾಡಿಸಲು, ಆರೋಗ್ಯ ಸಮಸ್ಯೆ ಬರದಂತೆ ಕೂಡ ತಡೆಯುತ್ತೆ. ಹಾಗೆಯೇ ಈ ಕಟ್ಟಿಂಗ್ ಬೋರ್ಡು, ಪಾತ್ರೆ ಒರೆಸುವ ಬಟ್ಟೆ ಮತ್ತು ಟೇಬಲ್ ಒರೆಸುವಂತಹ ಬಟ್ಟೆಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು. ಸೊ ಇದರಲ್ಲಿ ಕೀಟಾಣು, ಶಿಲೀಂಧ್ರ ಮತ್ತು ಇತರ ಹಾನಿಕಾರಕಗಳು ಸೇರಿಕೊಳ್ಬಹುದು. ಅಡುಗೆ ಮಾಡುವ ಸ್ಥಳದ ಮೇಲ್ಮೈ ಮತ್ತು ಕಟ್ಟಿಂಗ್ ಬೋರ್ಡನ್ನು ಸರಿಯಾಗಿ ಶುಚಿ ಮಾಡಿ ಮತ್ತು ಆಗಾಗ ಅದಕ್ಕೆ ಸೋಂಕು ನಿವಾರಕವನ್ನು ಸಿಂಪಡಿಸಿ. ಪಾತ್ರೆ ಮತ್ತು ಟೇಬಲ್ ಬಟ್ಟೆಯನ್ನು ನೀವು ಸರಿಯಾಗಿ ತೊಳೆದು ಬಳಸ್ತಾ ಇರಬೇಕು. ಸಸ್ಯಾಹಾರ ಮತ್ತು ಮಾಂಸಾಹಾರ ಕತ್ತರಿಸಲಿಕ್ಕೆ ಕೂಡ ಪ್ರತ್ಯೇಕ ಬೋರ್ಡನ್ನು ಬಳಸಿ. ಈ ರೀತಿ ಮಾಡುವಂತಹ ಒಂದಿಷ್ಟು ಸಣ್ಣ ತಪ್ಪುಗಳಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ವಚ್ಛತೆಯನ್ನು ಮತ್ತು ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳುತ್ತಾ ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೆ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ನಮಸ್ಕಾರ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ.
1: ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
3: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
5: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
6: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನು ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: ಹಲೋ ಡಾಕ್ಟರ್, ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ. ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಲೇಖಕಿ ಇಂದಿರಾ ಹೆಗಡೆ ಅವರ ಅಧಿಕಾರಿ ಕೃತಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಜ್ಯೋತಿ ಚೇಳಾಯರು, ಇವರ ಮಾತುಗಳನ್ನು ಕೇಳೋಣ.
2: ಕೂಡಿರಲಿ ಬಾಳು ಇಡಿಗಾಳಿನಂತೆ ಅನ್ನೋದು ಕವಿ ಬೇಂದ್ರೆಯ ಒಂದು ಸಾಲು. ಅತಿಕಾರೆ ಅನ್ನುವುದು ಅಲ್ಲಿ ಇರಿಸಿದ ಭತ್ತದ ತೆನೆಯ ಹಾಗೆ, ಅದು ಒಂದು ಧಾನ್ಯದ ಧ್ಯಾನ. ಅದು ಆ ಧ್ಯಾನದ ಮೂಲಕ ಒಂದು ಎರಡಾಗುವ, ಎರಡು ನಾಲ್ಕಾಗುವ, ನಾಲ್ಕು ಎಂಟಾಗಿ, ಹದಿನಾರಾಗಿ, ಸಾವಿರ ಸಾವಿರ ಆಗಿ ಬೆಳೀಬೇಕಾದಂತಹ ಆಶಯವನ್ನು ಆ ಧಾನ್ಯ ಮತ್ತು ತೆನೆ ಹೊಂದಿರುವಂಥದ್ದು. ಬಹುಶಃ ಅದೇ ಆಶಯವನ್ನು ಇಟ್ಕೊಂಡು ಹಾಲು ಇರ್ದಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಡಾಕ್ಟರ್ ಇಂದಿರಾ ಹೆಗ್ಡೆಯವರ ಎಲ್ಲ ಬರಹಗಳ ಒಂದು ರೀತಿಯಲ್ಲಿ ಸಾಹಿತ್ಯದ ಎಲ್ಲ ಅವಲೋಕನದ ಈ ಕೃತಿಯ ಸಂಪಾದಕಳಾಗಿ ಒಂದೆರಡು ನನ್ನ ಅನುಭವಕ್ಕೆ ದಕ್ಕಿದ ಒಂದೆರಡು ಮಾತುಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅತಿಕಾರೆ ಅನ್ನುವುದು ಎಲ್ರಿಗೂ ಗೊತ್ತಿರುವ ಹಾಗೆ ತುಳುನಾಡಿಗೆ ಬಂದಂತಹ ಮೊದಲ ಭತ್ತದ ತಳಿ. ಅದನ್ನ ಮೊನ್ನೆ ಇಂದಿರಾ ಹೆಗ್ಡೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಅದಕ್ಕೆ ಇನ್ನೊಂದು ಹೆಸರಿದೆ, ಗೊತ್ತಿದೆಯಾ ನಿನಗೆ ಅಂತ. ಬಹುಶಃ ಕರಾವಳಿಯಲ್ಲಿ ಆ ಭತ್ತದ ತಳಿಗೆ, ನಮ್ಮಲ್ಲಿ ನೂರಾರು ತಳಿಯನ್ನು ಬೆಳೆಸುವವರಿದ್ದಾರೆ, ಅದು ಅಜಕ್ರೆ ಅಂತ ಕಾರ್ಕಳದ ಹತ್ರ ಬೆಳೆಸ್ತಾ ಇದ್ದಾರೆ, ಅದನ್ನ ಗದ್ದೆಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಮತ್ತು ಆ ಅಕ್ಕಿಗೆ ಇರುವಷ್ಟು ರುಚಿ ಬೇರೆ ಅಕ್ಕಿಗಳಿಗೆ ಇಲ್ಲ. ಮತ್ತು ಅದು ಬಹಳ ಪಾವಿತ್ರ್ಯದ ತಳಿ ಮತ್ತು ಸತ್ಯದ ಬೆಳೆ ಅಂತ ಹೇಳಿ ಗುರುತಿಸಿಕೊಂಡದ್ದು. ಆದ್ರಿಂದ ಅದು ನಮ್ಮ ಎಲ್ಲ ದೇವಸ್ಥಾನಗಳ ಧ್ವಜಸ್ತಂಭದ ತುದಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಅತಿಕಾರೆಯ ಬೀಜವನ್ನು ಬಿತ್ತುವ ಕೆಲಸಕ್ಕೆ ನಾವು ಅನುವು ಮಾಡಿದಾಗ ಬಹುಶಃ ನಮ್ಮಲ್ಲಿ ಮೊದಲಿಗೆ ಒಂದು ಈ ಹೊತ್ತಲ್ಲಿ ನಾನು ನೆನಪಿಸಿಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಬಿ ಎ ವಿವೇಕರೈಗಳನ್ನು. ಅವರಲ್ಲಿ ಈ ಬಗ್ಗೆ ನಾವು ಮಾತನಾಡಿದಾಗ, ನಾವು ಅವರ ಜೊತೆ ಚರ್ಚೆ ಮಾಡಿದಾಗ ಅವರು ಹೇಳಿದ್ದು, ಒಂದು ವಿಚಾರ ಸಂಕೀರ್ಣ ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳಿದ್ದು, ವಿಚಾರ ಸಂಕೀರ್ಣ ಮಾಡಿ ಬರೀ ಗಾಳಿಯಲ್ಲಿ ಹೋಗೋದು ಬೇಡ, ಒಂದಿಷ್ಟು ಬರಹಗಳನ್ನು ಮಾಡಿ ಆಮೇಲೆ ಕೃತಿ ಬಿಡುಗಡೆ ಮಾಡಿ ಅನ್ನುವ ಮಾತನ್ನು. ಒಂದರ್ಥದಲ್ಲಿ ಈಗಾಗಲೇ ಕೃಷ್ಣಮೂರ್ತಿಯವರು ಹೇಳಿದರು ಅದು ಅಭಿನಂದನೆ ಅಂತ. ನಾನು ಹೇಳೋದು ಇದು ಅಭಿನಂದನಾ ಗ್ರಂಥ ಖಂಡಿತವಾಗಿಯೂ ಅಲ್ಲ ಅಂತ. ಯಾಕೆ ಅಂತಂದರೆ ಇದು ಒಂದು ಹೊಸ ರೀತಿಯ ಪ್ರಯೋಗ. ಒಬ್ಬ ಲೇಖಕಿ 1980 ತನ್ನ ಬರಹವನ್ನು ಆರಂಭ ಮಾಡಿದ್ದು, ಅದು ಸೃಜನಶೀಲ ಬರಹದ ಮೂಲಕ ತನ್ನ ಬರಹವನ್ನು ಆರಂಭ ಮಾಡಿ ಇಷ್ಟು ದೀರ್ಘ ಪಯಣದಲ್ಲಿ ಮೊದಲಿಗೆ ಕಥೆ ಬರೆದ್ರು, ಕಾದಂಬರಿ ಬರೆದ್ರು, ಕಾವ್ಯ ಬರೆದ್ರು, ಆಮೇಲೆ ಸಂಶೋಧನಾ ಕ್ಷೇತ್ರಕ್ಕೆ ಇಳಿದ್ರು. ಅಂದರೆ ಅವರು ಬೇರೆ ಬೇರೆ ಸಂಘಟನೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡದ್ರಿಂದ ಆ ಮೂಲಕ ಸಂಶೋಧನೆಯ ಬರಹಗಳು, ಅವರ ಒಟ್ಟು ಬರಹಗಳ ಸಂಕಲನವನ್ನು ನೋಡಿದರೆ ಸಂಶೋಧನೆಯ ಬರಹಗಳು ಸುಮಾರು 13 ಕೃತಿಗಳನ್ನು ಅವರು ಬರೆದಿದ್ದಾರೆ ಆ ಕಾಲಕ್ಕೆ. ಮತ್ತು ಈಗಲೂ ಕೂಡ ಅವರು ಸಂಶೋಧನೆ ಮಾಡ್ತಾನೆ, ಸಂಶೋಧನೆಯಲ್ಲಿ ಸಿಕ್ಕ ವಸ್ತುಗಳನ್ನು ಕಥೆಯಾಗಿ ಕವಿತೆಯಾಗಿ ನಿರಂತರವಾಗಿ ಬರಿತಾ ಇರುವರು. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸಿಕೊಳ್ಳುವಾಗ ಒಂದು ಕಡೆ ಸೃಜನಶೀಲತೆ, ಇನ್ನೊಂದು ಕಡೆ ಸಂಶೋಧನೆ, ಇವೆರಡರ ಜೊತೆಗೆ ಅದನ್ನು ಸಮನ್ವಯ ಮಾಡ್ತಾ ಬರವಣಿಗೆಯನ್ನು ಒಂದು ತಪಸ್ಸನ್ನಾಗಿ, ಒಂದು ಧ್ಯಾನವನ್ನಾಗಿ ನಿರಂತರವಾಗಿ ಇರಿಸಿಕೊಂಡ ಇಂದಿರಾ ಹೆಗ್ಡೆಯವರ ಈ ಅತಿಕಾರೆ ನ ಸಂಪಾದನೆ ಮಾಡುವಾಗ ನಾವು ಮೊದಲಿಗೆ ಮಾಡಿದ ಕೆಲಸ ಏನು ಅಂತಂದರೆ 80ರ ದಶಕದಲ್ಲಿ ಇದ್ದಂತಹ ಅವರ ಕೃತಿಗಳನ್ನು ಹುಡುಕುವ ಕೆಲಸ ಮಾಡಿದ್ದು. ಅದರಲ್ಲಿ ಕೆಲವು ಪುಸ್ತಕಗಳು ನಮಗೆ, ಅಂದರೆ ಮೂಲ ಪ್ರತಿಗಳು ಸಿಗಲಿಲ್ಲ. ಆಮೇಲೆ ಅವುಗಳ ನಕಲು ಪ್ರತಿಗಳ ಮೂಲಕ ಅವುಗಳನ್ನು ಸಂಗ್ರಹ ಮಾಡಿದ್ವಿ. ಹಾಗೆ ಸಂಗ್ರಹ ಮಾಡಿದ ನಂತರ ಅವುಗಳನ್ನು ಯಾರಿಗೆ ಕೊಡಬೇಕು, ಬಹುಶಃ ಗುರುಗಳ ಮಾರ್ಗದರ್ಶನ ಇತ್ತು, ಅದನ್ನು ಯುವ ಪೀಳಿಗೆಗೆ ನೀವು ಕೊಡಬೇಕು, ಯುವಕರಿಗೆ ಕೊಡಬೇಕು ಅಂತ. ಯಾಕೆ ಯುವಕರಿಗೆ ಕೊಡಬೇಕು ಅಂತಂದರೆ ಸಂಶೋಧನೆಯನ್ನು ಮುಂದುವರಿಸುವ ಒಂದು ತೇರನ್ನು ಎಳೆಯುವಾಗ ಅದರ ಹಗ್ಗ ಹಿಡಿಲಿಕ್ಕೆ ನೂರಾರು ಮಂದಿ ಸೇರ್ತಾರೆ. ರಥವನ್ನ ಮುಂದಕ್ಕೆ ಒಯ್ಯಬೇಕಾದಂತಹ ಕೆಲಸವನ್ನ ಮುಂದಿನ ಪೀಳಿಗೆಯವರು ಮಾಡಬೇಕು. ಅವರ ಕಿವಿಗಳಿಗೆ ಸಂಸ್ಕೃತಿಯ ಕರಾವಳಿಯ ಚಿಂತನೆಯ ನೆಲಮೂಲದ ಸತ್ಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ವಯಸ್ಸಿನ ಸಂಶೋಧಕರಿಗೆ ಅಧ್ಯಯನಾಸಕ್ತರಿಗೆ ಅವುಗಳನ್ನು ನೀಡಿ ಅದರ ಮೂಲಕ ಬರಹಗಳನ್ನು ಬರೆಸಿದ್ವಿ. ಇದು ಸುಮಾರು ಒಂದೂವರೆ ವರ್ಷದ ಒಂದು ದೀರ್ಘವಾದ ಕೆಲಸ. ಒಂದೂವರೆ ವರ್ಷಗಳ ಕಾಲ ಇವುಗಳನ್ನು ಮಾಡಿದ್ವಿ. ಅಂದರೆ ಹಾಗೆ ಮಾಡುವಾಗ ಬರೀ ಅವರ ಕೃತಿಗಳನ್ನು ಮಾತ್ರ ಗಮನಿಸಿದ್ದಲ್ಲ, ನಮಗೆ ಒಂದಿನ ಎಂದ್ರೆ ಹೆಗಡೆ ಅವರು ಒಂದು ದೊಡ್ಡ ಫೈಲನ್ನು ತಂದುಕೊಟ್ರು. ಅದರಲ್ಲಿ ಅವರ ಪತಿ ಎಸ್ ಆರ್ ಹೆಗಡೆ ಅವರು ಸಂಗ್ರಹಿಸಿದಂತಹ ಅವರ ಕೃತಿಗಳು ಪ್ರಕಟಗೊಂಡಾಗ ಅದರಲ್ಲೂ ಅವರ ಕತೆ ಕಾದಂಬರಿಗಳು ಧಾರಾವಾಹಿಯಾಗಿ ಬರ್ತಾ ಇದ್ದಾಗ, ಸುಧಾ ಪ್ರಜಾಮತ ಮೊದಲಾದಂತಹ ಕೃತಿಗಳಲ್ಲಿ ಸಾಪ್ತಾಹಿಕಗಳಲ್ಲಿ ಬರ್ತಾ ಇದ್ದಾಗ, ಓದುಗರಿಂದ ಬರ್ತಾ ಇದ್ದಂತಹ ಪತ್ರಗಳು, ಒಂದಷ್ಟು ಕಾರ್ಡುಗಳು, ಒಂದಷ್ಟು ಪತ್ರಗಳು ಇವೆಲ್ಲವೂ ಇದ್ವು. ಅವುಗಳಿಂದ ಬೇರೆ ಬೇರೆ ರೀತಿಯ ಸ್ಪಂದನೆಗಳನ್ನ ಅವರಿಗೆ ಬರಹಗಳ ಮೂಲಕ ಬರವಣಿಗೆಗೆ ಪ್ರೇರಣೆಯನ್ನ ಒದಗಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೀಗೆ ಅವುಗಳನ್ನ ಆಯ್ಕೆ ಮಾಡುವ ಕೆಲಸ ಇತ್ತು. ಸೋ ಇದನ್ನ ಈ ಒಂದು ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ನಮಗೆ ಆಯ್ಕೆ ಮಾಡಿಕೊಟ್ಟವರು ಹಿರಿಯರಾದಂತಹ ಶ್ರೀಮತಿ ಬಿ ಎಂ ರೋಹಿಣಿ ಮತ್ತು ದೇವಿಕಾ ನಾಗೇಶ್ ಅವರು. ಸೊ ಅವರಿಬ್ಬರ ಶ್ರಮ ಇದೆಯಲ್ಲ, ಅದು ಬಹಳ ದೊಡ್ಡದು. ಬಹಳ ದೊಡ್ಡ ಕಡತದಿಂದ ಬೇಕಾದ್ದನ್ನ ಆರಿಸಿ ಅದನ್ನ ಇಲ್ಲಿ ಸಂಗ್ರಹಿಸಿ ಕೊಡೋದಕ್ಕೆ ಸಾಧ್ಯ ಆದದ್ದು. ಸೋ ಇದು ಕೃತಿ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ವಿಚಾರಗೋಷ್ಠಿ ಮಾಡಬೇಕು ಅಂತ ಮೊದಲಿಗೆ ಹೇಳಿದವರು ತುಳು ಪರಿಷತ್ತಿನವರು ಬೆನೆಟ್ ಅಮ್ಮನ್ನ ಮತ್ತು ತರ್ನಾಥ್ ಗಟ್ಟಿ ಕಾಪಿಕಾಡ್ ಅವರು. ಆದ್ರೆ ಅದರ ನಂತರ ಕೃತಿಯನ್ನ ರಚನೆ ಮಾಡಬೇಕು ಅನ್ನುವಾಗ ನಾವು ಆಪ್ತ ವಲಯದಲ್ಲಿ ಕೃಷ್ಣಮೂರ್ತಿ ಸರ್ ಅವರ ಸಲಹೆ ಸೂಚನೆ ಮತ್ತು ಹಲವಾರು ಸುತ್ತುಗಳ ಮಾತುಕತೆಗಳು ಮೀಟಿಂಗ್ಗಳು ಅದರ ಮೂಲಕ ಸಂಪಾದಕ ಮಂಡಳಿ ರಚನೆ ಆಯಿತು. ಆ ಸಂಪಾದಕ ಮಂಡಳಿಯ ಎಲ್ಲರ ಪರಿಶ್ರಮ ನಿಷ್ಠೆ ಮತ್ತು ಶ್ರದ್ಧೆ ಇದು ಕೃತಿಯಾಗಿ ಹೊರಬರುವುದಕ್ಕೆ ಸಾಧ್ಯ ಆಗಿದೆ. ಮೊದಲನೇದಾಗಿ ಮಾಡಿದ್ದು ಲೇಖಕರ ಶೋಧ ಮಾಡಿದ್ವಿ, ಯಾರಿಗೆ ಕೊಡುವ ಈ ಬರಹಗಳನ್ನು ಅಂತ ಹೇಳಿ. ಆಗ ಅವರಿಗೆ ಕೃತಿಗಳನ್ನು ತಲುಪಿಸುವ ಜವಾಬ್ದಾರಿ ಇದು ಮೊದಲ ಹಂತದಲ್ಲಿ ಆಯಿತು. ಆಮೇಲೆ ಆ ಸಂಕಲನದ ಕುರಿತಾಗಿ ಚರ್ಚೆ, ಹೇಗೆ ಬರಬೇಕು ಈ ಕೃತಿ, ಅದಕ್ಕೆ ಏನು ಹೆಸರಿಡಬೇಕು, ಅದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಯುವ ಪೀಳಿಗೆಯವರನ್ನ ಒಳಗೊಂಡ ಹಾಗೆ ಅದನ್ನು ವಿಭಿನ್ನ ಕ್ಷೇತ್ರದವರಿಗೆ ಕೊಟ್ಟೆವು. ಸಾಮಾನ್ಯವಾಗಿ ನಾವು ಪ್ರಾಧ್ಯಾಪಕರಿಗೆ ಉಪನ್ಯಾಸಕರಿಗೆ ಮಾತ್ರ ಕೊಟ್ಟದ್ದಲ್ಲ, ಪತ್ರಕರ್ತರಿಗೆ ಆಕ್ಟಿವಿಸ್ಟ್ಗಳಿಗೆ ಅಥವಾ ಇಂಜಿನಿಯರ್ಗಳಿಗೆ, ಆ ಕೊಟ್ಟಾರೆ ಈ ಸಮುದಾಯದ ಬಗ್ಗೆ ಬರೆದಂತಹ ಲೇಖನವನ್ನ ಬರೆದವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಶೋಧನೆಯಲ್ಲಿ ತೊಡಗಿಕೊಂಡಂತಹ ಯುವ ಮನಸ್ಸುಗಳಿಗೆ ಆ ವಿಷಯಗಳನ್ನ ಹಂಚಿಕೊಡಲಾಯಿತು. ಅದರ ಜೊತೆಗೆ ಲೇಖನಗಳನ್ನ ಆಹ್ವಾನ ಮತ್ತು ಅವುಗಳನ್ನ ಸಂಕಲನ ಮಾಡುವಂತಹ ಕೆಲಸಗಳನ್ನ ಮಾಡಿದ್ವಿ. ಆ ಸಂಕಲನವನ್ನ ಶಿಸ್ತಾಗಿ ಸಂಯೋಜನೆ ಮಾಡಬೇಕಾಗಿತ್ತು, ಅದರೊಂದಿಗೆ ಅದನ್ನ ವಿಭಾಗ ಕ್ರಮವಾಗಿ ಮಾಡುವ ಕೆಲಸ ಇತ್ತು. ಮತ್ತೆ ಮತ್ತೆ ಓದು ಚರ್ಚೆ ಇವೆಲ್ಲದರ ಜೊತೆಗೆ ಕರಡುತ್ತಿದ್ದುವುದು. ಇದಕ್ಕೆ ನನಗೆ ಸಹಾಯ ಮಾಡಿದವರು ನಮ್ಮ ಇಡೀ ತಂಡ. ಅದಕ್ಕೆ ನಾನು ಒಂದು ನೆಪ ಮಾತ್ರ, ಮಾರ್ಗದರ್ಶನ ಗುರುಗಳದ್ದಿತ್ತು. ಸಲಹೆಯನ್ನು ಯಾವಾಗ ಆವಾಗ ನಾವು ಇಂದಿರಾ ಹೆಗ್ಡೆ ಅವರ ಹತ್ರವೂ ಕೇಳ್ತಾ ಇದ್ವಿ. ಆದರೆ ತನ್ನ ಅನಾರೋಗ್ಯದ ಮಧ್ಯೆ ಅದನ್ನೆಲ್ಲವನ್ನ ಬದಗಿರಿಸಿ ಪುಸ್ತಕದ ಬಗೆಗಿನ ನಿಷ್ಠೆಯಿಂದ ಅದನ್ನ ಅತಿ ಹೆಚ್ಚು ಕಾಳಜಿಯಿಂದ ಕರಡುತ್ತಿದ್ದುತ್ತಾ ಲೇಖನಗಳನ್ನು ಆಹ್ವಾನಿಸುವಂತಹ ಕೆಲಸದಲ್ಲಿ ಮೊದಲಿಗೆ ಸಹಾಯ ಮಾಡಿದವರು ಕೃಷ್ಣಮೂರ್ತಿ ಸರ್ ಮಜುದಾರಾಣಿಯವರು. ಅದು ಕರಡನ್ನು ತಿದ್ದಲಿಕ್ಕೆ ತನ್ನ ಅನಾರೋಗ್ಯದ ಮಧ್ಯೆಯೂ ಅದನ್ನ ತಿದ್ದುತ್ತಾ ಅದರ ಬಗ್ಗೆ ಬದ್ಧತೆಯನ್ನು ಮತ್ತು ಶ್ರದ್ಧೆಯನ್ನ ವ್ಯಕ್ತಪಡಿಸಿದವರು ಸುಧಾ ಅವರ ಕರ್ತವ್ಯ ಪ್ರಜ್ಞೆಗೆ. ಬೆನೆಟ್ ಸರ್ ಅವರು ಬಂದ ಲೇಖನಗಳನ್ನ ಸಂಕಲನ ಮಾಡಿದ ಕ್ರಮ ಸಹ ನಮ್ಗೆಲ್ಲ ಇಮೇಲ್ ಬಂದಾಗ ರಾತ್ರಿ ಹಗಲಿಂದ ಅವರು ಅದನ್ನ ಸಂಯೋಜನೆ ಮಾಡಿ, ನಾವೆಷ್ಟು ಸಾರಿ ಅದನ್ನ ರೀ ಮಾಡಿ ಅಂತ ಹೇಳುವಾಗ್ಲೂ ಕೂಡ ಅದನ್ನ ಅವರು ಸಂಯೋಜಿಸಿದಂತಹ ಅವರ ಕರ್ತವ್ಯದ ಬದ್ಧತೆಗೆ, ಕೃಷ್ಣಮೂರ್ತಿ ಸರ್ ಅವರ ತಾಳ್ಮೆಗೆ ಹಾಗೂ ಕಲ್ಲೂರು ಅವರ ಅದನ್ನ ಈ ಕೃತಿಯನ್ನ ನಾವು ಆಕೃತಿ ಆಶಯದ ಪಬ್ಲಿಕೇಶನ್ನ ಕಲ್ಲೂರು ನಾಗೇಶ್ ಹತ್ರ ಕೊಂಡೋದಾಗ ಅವರು ಅದಕ್ಕೆ ಒಂದು ಒಪ್ಪ ಓರಣವನ್ನ ಕೊಟ್ಟು ಅದನ್ನ ಸೊಗಸುಗೊಳಿಸಿದ ಅವರ ಕ್ರಿಯಾಶೀಲತೆಗೆ ಮತ್ತು ತನ್ನ ಈ ವಯಸ್ಸಿನಲ್ಲೂ ಕೂಡ ಪುಸ್ತಕದ ಬಗೆಗಿನ ಕಾಳಜಿಯನ್ನ ಮತ್ತೆ ಮತ್ತೆ ವಹಿಸ್ತಾ ಅದರ ಬಗ್ಗೆ ವಿಚಾರಿಸ್ತಾ ಇದ್ದಂತಹ ಹಿಣಿ ಮೇಡಮಿಗೆ ಅಥವಾ ಹಲವು ಸಾರಿ ನಾವು ಜೊತೆ ಸೇರಿದಾಗ್ಲೂ ಕೂಡ ಅದನ್ನ ಪರಿಷ್ಕರಿಸುವಂತಹ ಇದರಲ್ಲಿ ತನ್ನ ಅನಾರೋಗ್ಯದ ಮಧ್ಯೆಯೂ ಇಂದಿರಾ ಹೆಗ್ಡೆ ಅವರು ಕೂಡ ಅದ್ರ ಬಗ್ಗೆ ಆಸ್ಥೆಯನ್ನ ವಹಿಸಿದ್ರು. ಬಹುಶಃ ಅದರಿಂದಾಗಿ ಇವತ್ತು ಅತಿಕಾರೆ ನಿಮ್ಮ ಮುಂದೆ ಇರುವುದಕ್ಕೆ ಸಾಧ್ಯ ಆಗಿದೆ. ಅದರೊಳಗೆ ಏನಿದೆ ಅನ್ನೋದನ್ನ ನೀವು ಗಮನಿಸಿಕೊಳ್ಳಬಹುದು. ಬಹುಶಃ ಹಲವು ಲೇಖನಗಳು, ಸುಮಾರು 41 ಮಂದಿ ಲೇಖಕರು ಅದರಲ್ಲಿ ಬರಹಗಳನ್ನ ಬರೆದಿದ್ದಾರೆ. ಅದರ ಜೊತೆಗೆ ಇಂದಿರಾ ಹೆಗ್ಡೆ ಅವರು ಕೃತಿಗಳನ್ನ ಪ್ರಕಟ ಮಾಡಿದಾಗ ಅದಕ್ಕೆ ಮುನ್ನುಡಿಗಳನ್ನ ಬರೆದವರು, ಪ್ರಸ್ತಾವನೆಯನ್ನ ಬರೆದವರು, ಅದು ಒಂದು ದೊಡ್ಡ ಪಟ್ಟಿ ಇತ್ತು. ಕವನ ಸಂಕಲನಕ್ಕೆ, ಕಾದಂಬರಿಗೆ, ಸಂಶೋಧನಾ ಬರಹಕ್ಕೆ ಸಶಿ ಮರಳಯ್ಯ ಇರಬಹುದು, ಅನುಪಮ ನಿರಂಜನ ಇರಬಹುದು, ಅಥವಾ ಸಂಶೋಧನಾ ಇದಕ್ಕೆ ಬರೆದಂತಹ ಮುನ್ನುಡಿಯ ಬರಹಗಳು, ಇವುಗಳನ್ನೆಲ್ಲ ಒಂದೇ ಕಡೆ ಸಂಕಲನಗೊಳಿಸಿ ಅದನ್ನ ಪರಿಚಯಿಸುವಂತಹ ಕೆಲಸವನ್ನ ನಿರಂತರವಾಗಿ ಈ ಕೃತಿ ಮಾಡಿದೆ. ಸೊ ಇದರ ಉದ್ದೇಶ ಇಷ್ಟೇ, ಒಬ್ಬ ಲೇಖಕಿಯನ್ನ ಅಥವಾ ಒಬ್ಬ ಬರಹಗಾರನನ್ನ ಓದುವಾಗ ಅವರ ಸಮಗ್ರವಾದ ಬರಹದ ಒಂದು ಸಂಕಲನ ಅದು ಸಿಗ್ಬೇಕು ಅನ್ನುವಂಥದ್ದು, ಮತ್ತು ಅವರು ಏನು ಬರೆದಿದ್ದಾರೆ ಹಿರಿಯರನ್ನ ಕಿರಿಯರು ಓದಿಕೊಳ್ಬೇಕು. ಹಾಗೆ ಓದಿಕೊಳ್ಳುವುದರ ಮೂಲಕ ಯಾಕಂದ್ರೆ 80ರ ದಶಕದಲ್ಲಿ ಕವಿತೆಯಿಂದ ಕಥೆಯಿಂದ ಆರಂಭ ಮಾಡಿ ಬದೆಯಂತಹ ಸಾಮಾಜಿಕ ಸಮಸ್ಯೆಯ ಕಾದಂಬರಿಗಳನ್ನೂ ಬರೆದು ಇವತ್ತು ಸಿರಿಬಾರಿ ಲೋಕದಂತಹ ಸಂಶೋಧನಾ ಕೃತಿಗಳನ್ನ ಕೂಡ, ದಂಟರನಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಪ್ರಕಟ ಮಾಡಿದಂತಹ ಇಂದಿರಾ ಹೆಗ್ಡೆಯವರು ಆ ನೆಲೆಯಲ್ಲಿ ಬಹಳ ಮುಖ್ಯರು ಅನ್ನುವ ಕಾರಣಕ್ಕಾಗಿ ಈ ಕೃತಿ ಮುಖ್ಯ ಆಗ್ತದೆ. ನಮ್ಮ ರೂಢಿಯಲ್ಲಿ ಒಂದು ಮಾತಿದೆ, ಬಿತ್ತುವಾಕಿಗೆ ಗೊತ್ತು ಬೀಜದ ಗೊಟ್ಟು ಅಂತ. ಬೆಳೆಯಲ್ಲಿ ನಾವು ಬೆಳೀತಾ ಇರೋದು ಅಕ್ಕಡಿ ಬೆಳೆಯೋ, ಪರ್ಯಾಯ ಬೆಳೆಯೋ, ಮಿಶ್ರ ಬೆಳೆಯೋ, ಯಾವ ಬೆಳೆ ಅನ್ನೋದು ಕೃಷಿಯನ್ನ ಮಾಡಿದವರಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯ ಇದೆ. ನಾವು ಯಾವ ರೀತಿಯ ಬೆಳೆಯನ್ನ ಬೆಳೀತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ತನ್ನ ಕುಟುಂಬದ ಹೊಟ್ಟೆ ಮತ್ತು ನೆತ್ತೆಯನ್ನ ತಂಪಾಗಿಡುವಂತಹ ಒಬ್ಳು ಹೆಣ್ಣುಮಗಳು ಹೇಗೆ ಕೃಷಿಯನ್ನ ಅನ್ವೇಷಣೆ ಮಾಡಿದ್ಲು, ಹಾಗೆ ಬಿತ್ತುವ ಸಮಯಕ್ಕೆ ಬಿತ್ತಿ ಕೊಯ್ಯುವ ಸಮಯಕ್ಕೆ ಕೊಯ್ಯದೇ ಇದ್ರೆ ಬೆಳೆ ಫಸಲು ಸರಿಯಾಗಿ ಲಭಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳೆಯನ್ನ ಬಿತ್ತಿದ ಇಂದಿರಾ ಹೆಗ್ಡೆಯವರ ಫಸಲನ್ನ ಎಲ್ಲರೂ ಆಸ್ವಾದಿಸಬೇಕು. ಹಾಗಾಗಿ ಅವರ ಬರಹಗಳ ಶೋಧ ಮತ್ತು ಸ್ವಾದದ ಹಿನ್ನೆಲೆಯಲ್ಲಿ ಈ ಅತಿಕಾರೆ ಕೃತಿ ರಚನೆಗೊಂಡಿದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬಹುದು. ಈ ಕಾರ್ಯಕ್ರಮವೇ ಒಂದು ಹೊಸ ರೀತಿಯ ಪ್ರಯೋಗ ಆದ್ದರಿಂದ ಅವರ ಎಲ್ಲ ಸಾಹಿತ್ಯಿಕ ಬರಹಗಳ ಮರು ಓದು ಮತ್ತು ಮರುಚರ್ಚೆಯನ್ನ ಇಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ಒಂದು ಕೆಂಪು ಬಟ್ಟೆಯ ಗಂಟನ್ನ ಬಿಚ್ಚಿ ಪುಸ್ತಕ ಬಿಡುಗಡೆ ಆಗಿದೆ, ಇನ್ನೊಂದು ಅಲ್ಲಿ ಹಳದಿ ಬಟ್ಟೆಯ ಗಂಟು ಇದೆ. ಇಂದಿರಾ ಹೆಗ್ಡೆಯವರ ಇನ್ನೂ ಕೆಲವು ಕೃತಿಗಳು ಅಚ್ಚಿನ ಮನೆಯಲ್ಲಿವೆ. ನನ್ನೂರು ಎಳತ್ತೂರು, ಚರಿತ್ರೆ ಮತ್ತು ವರ್ತಮಾನ, ಕಂಬಳ ಒಂದು ಉಪಾಸನಾ ಆಚರಣೆ, ಅಗೆದಷ್ಟು ಆಳ ಮೊಗೆದಷ್ಟು ಮಾಹಿತಿ, ಅವರ ಕ್ಷೇತ್ರ ಕಾರ್ಯಗಳು, ಬಹುಶಃ ಇಷ್ಟರವರೆಗೆ ಯಾರೂ ಬರೆಯದೇ ಇದ್ದ ಕ್ಷೇತ್ರ ಕಾರ್ಯದ ಅನುಭವಗಳನ್ನು ಅವರು ಬರೆದಿದ್ದಾರೆ. ಬಹುಶಃ ಕನ್ನಡ ಅಂದರೆ ಪ್ರವಾಸ ಇರಬಹುದು, ಸೃಜನಶೀಲತೆ ಇರಬಹುದು, ಸಂಶೋಧನೆ ಇರಬಹುದು, ಅವರೇ ಅದರ ಜೊತೆಗೆ ಕ್ಷೇತ್ರ ಕಾರ್ಯದ ಅನುಭವಗಳನ್ನು ಕೂಡ ಅವರು ಬರೆದಿದ್ದಾರೆ. ಅದರೊಂದಿಗೆ ಅವರ ಸಂಶೋಧನೆಯ ಭಾಗವಾಗಿ ಸಂಶೋಧನೆ ಮಾಡ್ತಾ ಮಾಡ್ತಾ ಅವರು ಆಗಾಗ ಬರೀತಾ ಇದ್ದಂತಹ ಲೇಖನಗಳ ಗುಚ್ಛ, ತುಳುನಾಡು ಸಂಸ್ಕೃತಿ ಸಮೀಕ್ಷೆ ಅನ್ನೋದು ಏನೋ ಬಿಡುಗಡೆಗೊಳ್ಳಿಕ್ಕಿದೆ, ಅದು ಅವರ ಬಿಡಿ ಲೇಖನಗಳ ಸಂಗ್ರಹ. ಸೊ ಈ ಕೃತಿಯ ಬಗ್ಗೆ ನಾನು ಅತಿಕಾರಿಯ ಬಗ್ಗೆ ಹೇಳಿದ ಹಾಗೆ ಈ ಕೃತಿಯ ಬಗ್ಗೆ ಎರಡು ಮಾತುಗಳನ್ನ ಹೇಳಲೇಬೇಕು. ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಂತಹ ವಿಚಾರಗೋಷ್ಠಿಗಳಲ್ಲಿ ಮಂಡಿಸಿ ನಾನಾ ಲೇಖನಗಳು ಇಲ್ಲಿ ಇವೆ. ಒಟ್ಟು 22 ಲೇಖನಗಳಿರುವಂತಹ ಇದರಲ್ಲಿ ಕರಾವಳಿಯ ಸಂಸ್ಕೃತಿಯ ಚಿಂತನೆಯ ಬೇರೆ ಬೇರೆ ಅಂಶಗಳಿವೆ. ಕ್ರೀಡೆ, ಹಬ್ಬಗಳು, ಆಚರಣೆಗಳು, ಈಗಾಗಲೇ ಹೇಳಿದ್ರು ಆಚರಣೆಗಳು ಹೇಗೆ ಕಾಲದಿಂದ ಕಾಲಕ್ಕೆ ಬದಲಾಗ್ತವೆ. ಬಹುಶಃ ಇವತ್ತು ಕೂಡ ತೆನೆಗೆ ಹಾಲೆರೆಯುವ ಆಚರಣೆಯನ್ನ ನೆಲಮೂಲಕ್ಕೆ ಹತ್ತಿರವಾಗಿ ಆ ಕೆಪ್ಪಳ ಹೂ ಇರ್ಬೋದು, ತೆನೆ ಇರ್ಬೋದು, ಹಾಲಿರ್ಬೋದು, ಅದು ನೆಲಮೂಲಕ್ಕೆ ಹತ್ತಿರ ಆಗುವ ಹಾಗೆ ಅದರ ಮೂಲದಲ್ಲಿ ಹೇಗಿರ್ಬೇಕು ಹಾಗೆ ಉಳಿಸಿಕೊಳ್ಳುವ ನೆಲೆಯಲ್ಲಿ ಅದನ್ನ ಮಾಡಲಾಗಿದೆ. ಹಾಗಾಗಿ ಇಂತಹ ಆಚರಣೆಗಳ ಬಗ್ಗೆ ಮತ್ತು ಕರಾವಳಿಯ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳಾ ಚಿಂತನೆಯ ಬಗೆಗೆ ಮೂರು ನಾಲ್ಕು ಲೇಖನಗಳೊಂದಿಗೆ ಹಲವಾರು ಸಂಗತಿಗಳು ಇಲ್ಲಿವೆ. ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತು ಇತಿಹಾಸ ಅಕಾಡೆಮಿಯಲ್ಲಿ ಅವರು ಮಂಡಿಸಿದ ಪ್ರಬಂಧಗಳ ದೊಡ್ಡ ಮೊತ್ತ ಇದು. ಜೊತೆಗೆ ಪತ್ರಿಕೆಗಳ ಮನವಿ ಮತ್ತು ಬೇಡಿಕೆಗೆ ಅನುಗುಣವಾಗಿ ಅವರು ಬರೆದಂತಾನೆ. ಸಂಶೋಧನೆಯ ಬೈ ಪ್ರಾಡಕ್ಟ್ ಅಂತ ಹೇಳಿ ಕೂಡ ಇದನ್ನ ಹೇಳ್ಬೋದು. ಯಾಕೆಂದರೆ ಸಂಶೋಧನೆಯ ಸಂದರ್ಭದಲ್ಲಿ ನಡೆಸಿದಂತಹ ಕ್ಷೇತ್ರ ಕಾರ್ಯದ ವಿಚಾರಗಳಲ್ಲದೆ ಆ ಸಂದರ್ಭದಲ್ಲಿ ಸಿಕ್ಕ ಹೊಸ ಹೊಳಹುಗಳನ್ನು, ತುಳುನಾಡಿನ ಸಾಂಸ್ಕೃತಿಕ ಅನನ್ಯತೆಯ ವಿಭಿನ್ನ ಆಯಾಮಗಳನ್ನು ಸಂಶೋಧಕರ ಕಣ್ಣಿಗೆ ಕಂಡ ಲೋಕದೃಷ್ಟಿಯ ವಿಚಾರಶೀಲತೆಯ ಅನನ್ಯತೆಯನ್ನು. ಸೊ ನಮಗೆ ಇಂದ್ರ ಹೆಗ್ಡೆಯವರಂತಹ ಬರಹ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಸಂಶೋಧನೆಯ ಜೊತೆಗೆ ವೈಚಾರಿಕತೆಯನ್ನು ಮತ್ತು ವಿಚಾರಶೀಲತೆಯನ್ನು ಇರಿಸಿಕೊಂಡು ಬರೆದಂತಹ ಅವರ ಆ ಬರಹದ ಅನನ್ಯತೆ ಬಹಳ ಮುಖ್ಯ. ಹಾಗಾಗಿ ಅಧ್ಯಯನದ ಹೆಣ್ಣು ನೋಟದ ಕ್ರಮ, ಅದನ್ನು ಎಸಳು ಎಸಳಾಗಿ ಇಲ್ಲಿ ಗಮನಿಸುವುದಕ್ಕೆ ಮತ್ತು ವಿಚಾರಗಳನ್ನು ಅರಿಯುವುದಕ್ಕೆ ಸಾಧ್ಯ ಆಗಿದೆ. ಆ ಕೃತಿ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳಕು ಕಾಣಲಿದೆ. ಹಾಗಾಗಿ ಕರಾವಳಿಯ, ತಾನು ಬೆಂಗಳೂರಲ್ಲಿ ನಿಂತರು ಕರಾವಳಿಯ ಬಗ್ಗೆ, ಅದರಲ್ಲೂ ತುಳುನಾಡಿನ ಬಗೆಗೆ, ಅದರ ಜಾತಿಯ ಬಗೆಗೆ ಇರಬಹುದು ಅಥವಾ ಜಾತಿ ಮೂಲಗಳ ಬಗೆಗೆ ಇರಬಹುದು, ಅದು ತುಂಬ ಕ್ಲೇಶ ಆದರೂ ಕೂಡ ಅದರ ಆಚೆಗೆ ಕೆಲವು ಊಹಾತ್ಮಕ ಪ್ರಮೇಯಗಳನ್ನು ಅದು ಮಂಡಿಸುವುದಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅವರ ಬರಹ ಬಹಳ ಮುಖ್ಯ ಅನ್ನೋದನ್ನು ಹೇಳ್ತಾ ನನಗೆ ಜಡರ ದಾಸಿಮಯ್ಯನ ಒಂದು ವಚನ ನೆನಪಾಗ್ತದೆ. ಆಡಬಾರದ ಬಯಲು, ಸುಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗೆ ಅಡಗಿದ್ದ ಭೇದವ ಈ ಲೋಕದ ಜಡರತ್ತ ಬಲ್ಲರಯ್ಯ ರಾಮನಾಥ. ಹಾಗಾಗಿ ಬಯಲಿನಿಂದ ಬಯಲಾಗಿ ಸಾಗುವುದಕ್ಕೆ ಈ ಕೃತಿ ಕಾರಣ ಆಗಿದೆ ಅನ್ನೋದನ್ನು ಹೇಳ್ತಾ, ಅಧಿಕಾರಿಯ ಬಿತ್ತನೆ ಆಗಿದೆ, ಒಳ್ಳೆಯ ಫಸಲು ಬರ್ತದೆ ಅನ್ನುವ ನಿರೀಕ್ಷೆಯೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು.
1: ಇದುವರೆಗೆ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.
0: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಈ ವಾರದ ಹಲೋ ಡಾಕ್ಟರ್ ನೇರಪ್ರಸಾದ್ ಶಿಶುಗಳ ಆರೈಕೆ ಹಾಗೂ

0: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಮ್ಮೊಂದಿಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮನೀಷ ಸಿಕ್ವೇರಾ, ಮಕ್ಕಳ ತಜ್ಞರು, ಜಿಲ್ಲಾ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಮಂಗಳೂರು. ಚರ್ಚಿಸುವ ವಿಷಯ ಮಕ್ಕಳ ಮತ್ತು ಶಿಶುಗಳ ಆರೈಕೆ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮದ ಹೊತ್ತು. ಪ್ರತಿ ಶುಕ್ರವಾರದಂದು ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಸೊ ವಾರಕ್ಕೊಬ್ಬರಂತೆ ಬೇರೆ ಬೇರೆ ಡಾಕ್ಟರ್ಸ್ಗಳು ನಮ್ಮ ಜೊತೆಗಿರ್ತಾರೆ. ಸೊ ಬೇರೆ ಬೇರೆ ವಿಷಯಗಳ ಕುರಿತು ಮಾತಾಡ್ತಾರೆ. ಸೊ ಕಳೆದ ವಾರ ಮತ್ತು ಈ ವಾರ ನವಜಾತ ಶಿಶುಗಳ ಆರೈಕೆ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ವಿಶೇಷವಾಗಿ ರೇಡಿಯೋ ಸಾರಂಗ್ನಲ್ಲಿ ಮಹಿಳಾ ಡಾಕ್ಟರ್ಸ್ಗಳೇ ಈಗ ಬರ್ತಾ ಇದ್ದಾರೆ, ಜೊತೆಗೆ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಬ್ಜೆಕ್ಟ್ ಸೇಮ್ ಆಗಿರಬಹುದು, ಮಾಹಿತಿ ವಿಭಿನ್ನವಾಗಿರುತ್ತೆ. ವೈದ್ಯರಿಂದ ವೈದ್ಯರಿಗೆ ಮಾಹಿತಿ ಕೊಡುವಾಗ ಆ ಒಂದು ವಿಚಾರದ ಕುರಿತು ಇರುವಂಥ ಆಳ ವಿಶೇಷತೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಒಂದು ವರ್ಗದಲ್ಲಿ ಕಾಯಿಲೆ, ಮತ್ತೊಂದು ವರ್ಗದಲ್ಲಿ ನಾವು ನೋಡಬಹುದು ಆರೈಕೆ. ಎರಡು ವಿಚಾರಗಳು ವಿಭಿನ್ನ ಮತ್ತು ವಿಶೇಷತೆಯನ್ನು ಪಡೆದಿರ್ತವೆ. ಸೊ ಈ ವಾರ ನಮಗೆ ಮಾಹಿತಿಯನ್ನು ನೀಡಲು, ಜೊತೆಗೆ ನಮ್ಮ ನವಜಾತ ಶಿಶುಗಳ ಬಗ್ಗೆ ಅಥವಾ ನಮ್ಮ ಪರಿಸರದಲ್ಲಿರುವ ನವಜಾತ ಶಿಶುಗಳ ಬಗ್ಗೆ ಅಥವಾ ಹುಟ್ಟುವಂತಹ ನವಜಾತ ಶಿಶುಗಳ ಬಗ್ಗೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು, ಜೊತೆಗೆ ಯಾವ ರೀತಿ ಆ ಒಂದು ಮಗುವಿನ ಆರೈಕೆ ಆಗಬೇಕು ಎಂಬಂಥ ವಿಷಯದ ಕುರಿತು ವಿಸ್ತೃತವಾಗಿ ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮನೀಷಾ ಸಿಕ್ವೇರಾ. ಇವರು ಮೂಲತಃ ಮಂಗಳೂರಿನವರು ಮತ್ತು ಭಟ್ಕಳದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರಿ ವೈದ್ಯರಾಗಿ ಪ್ರಸ್ತುತ ಒಂದು ಇದೇ ಒಂದು ತಿಂಗಳಿಂದ ಅವರು ಲೇಡಿ ಘೋಷಣೆಗೆ ವರ್ಗಾವಣೆಗೊಂಡಿದ್ದಾರೆ. ಸೊ ಮಂಗಳೂರಿನ ಹೆಮ್ಮೆಯ ಮಗಳೀಗ ಮಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಸೇಂಟ್ ಅಲೋಶಿಯಸ್ ಪಿ ಯು ಕಾಲೇಜಿಂದ ಪಿ ಯು ಸಿ ಮುಗಿಸಿ, ನಂತರ ಎನಪೋಯ ಸಂಸ್ಥೆಯಿಂದ MBBS ಶಿಕ್ಷಣವನ್ನು ಪಡೆದು, ಫಾದರ್ ಮುಲ್ಲರ್ ಸಂಸ್ಥೆಯಿಂದ ಅವರು ಮಕ್ಕಳ ತಜ್ಞೆಯಾಗಿ MD ಶಿಕ್ಷಣವನ್ನು ಪಡೆದಿದ್ದರು. ಸೊ ಅವರೊಂದು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಬೇಕು. ಅವರು ಡಾಕ್ಟರ್ ಮನೀಷ್ ಅವರನ್ನು ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಅತಿಥಿಯಾಗಿ ಬರುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ RMO ನಮ್ಮ ಲೇಡಿ ಘೋಷಣೆ ಇದು. ಸೊ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ಡಾಕ್ಟರ್ ಮನೀಷ ಸಿಕ್ವೇರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
0: ಮ್ಯಾಮ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
0: ಖುಷಿಯಾಯಿತು ನಿಮ್ಮನ್ನು ನೋಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಇದಕ್ಕೆ ಆಗಮಿಸಿದ್ದೀರಾ. ನಿಮ್ಮ ಕುಟುಂಬದೊಂದಿಗೆ ಮಂಗಳೂರಲ್ಲಿ ನೀವು ವಾಸವಾಗಿದ್ದೀರಾ. ಸೊ ಭಟ್ಕಳದಿಂದ ಮಂಗಳೂರಿಗೆ ಬಂದು ಹೇಗೆ ಆಗ್ತಾ ಇದೆ? ಸೊ ನನ್ನ ಕಲಿತಂಥ ಊರಲ್ಲಿ ನಾನೀಗ ಸೇವೆ ಸಲ್ಲಿಸ್ತಾ ಇದ್ದೇನೆ ಒಂದು, ಅದು ಕೂಡ ಲೇಡಿ ಘೋಷಣಲ್ಲಿ. ಲೇಡಿ ಘೋಷಣಲ್ಲಿ ಸೇವೆ ಸಲ್ಲಿಸೋದಂದರೆ ಮಂಗಳೂರಿನಲ್ಲಿರುವಂಥ ಸರ್ಕಾರಿ ವೈದ್ಯರಿಗೆ ಒಂದು ಪ್ರೈಡ್.

0: ಸಂಸ್ಥೆ ಇತ್ತು, ಅದಕ್ಕಾಗಿ ಟ್ರಾನ್ಸ್ಫರ್ ತಗೊಂಡು ಮಂಗಳೂರಿಗೆ ಬಂದಿರ್ತೇನೆ. ಅದರಲ್ಲಿ ನನಗೆ ಲೇಡಿ ಗೋಷನ್ ಸಿಕ್ಕಿದ್ದು ನನಗೆ ಲೈಕ್ ತುಂಬಾ ಹೆಮ್ಮೆಯ ವಿಷಯ. ಯಾಕೆಂದ್ರೆ ಎಲ್ಲರೂ ಅವರ ಡ್ರೀಮ್ ಇರ್ತದೆ ಲೇಡಿ ಗೋಷನ್ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತ. ಸೊ ನನಗೆ ಆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ತುಂಬಾ ಕೃತಜ್ಞತೆ ಆಗಿದ್ದೇನೆ.
1: ಜಾತಿ ಮತ ಧರ್ಮವನ್ನು ಮರೆತು ಬಡವರು ಇಲ್ಲಿ ಬರ್ತಾರೆ, ಕೇವಲ ಮಂಗಳೂರಿನಿಂದ ಅಲ್ಲ, ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ, 7-8 ಜಿಲ್ಲೆಗಳಿಂದ ಮತ್ತು ನೆರೆಯ ಕಾಸರಗೋಡಿನಿಂದ ಕೂಡ ಇಲ್ಲಿ ಒಂದು ಏನೇಳ್ತಾರೆ ಪೇಷಂಟ್ಸ್ಗಳು ಬರ್ತಾರೆ ಹೆರಿಗೆಗಾಗಿ. ನಂತರ ಅವರಿಗೆ ಹುಟ್ಟುವಂಥ ಮಗುವಿನ ಆರೈಕೆ ನಿಮ್ಮ ಜವಾಬ್ದಾರಿಯಾಗಿದೆ. ಸೊ ಒಬ್ಬ ತಾಯಿ ತನ್ನ ಮಗುವನ್ನು ಮಾತ್ರ ನೋಡಲ್ಲ, ಬೇರೆಯವರ ಮಕ್ಕಳನ್ನು ಕೂಡ ಆರಂಭದಲ್ಲಿ ನೋಡ್ತಾನೆ ಅಂದರೆ ವೈದ್ಯರಾಗಿ. ಸೊ ವಿಶೇಷವಾಗಿ ಪೀಡಿಯಾಟ್ರಿಕ್ಗೆ ಇದೊಂದು ಹತ್ತಿರದ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಅಥವಾ ಮಕ್ಕಳ ತಜ್ಞರಿಗೆ. ಸೊ ಹೀಗಿರುವಾಗ ನೀವು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಏನಾದರೂ ಅದರಿಂದ ಕಾರಣ ಇದೆ? ಮ್ಯಾಮ್, ವೈ ಯು ವಾಂಟ್ ಟು ಬಿ ಎ ಪೀಡಿಯಾಟ್ರಿಕ್ ಅಂತ, ನಿಮಗೆ ಯಾಕೆ ಮಕ್ಕಳ ತಜ್ಞ ಆಗಬೇಕೆಂಬಂತ ಆಸೆ ಬಂದ? ಅದನ್ನು ಫಸ್ಟ್ ಕೇಳಿ ನಂತರ ನಮ್ಮ ಸಬ್ಜೆಕ್ಟ್ ಕಡೆ ಹೋಗ್ಬೋದು.
0: ಪೀಡಿಯಾಟ್ರಿಕ್ಸ್ ನನಗೆ ಮೊದಲೇ ಇಷ್ಟ ಇತ್ತು. ಅಂದರೆ ನಮಗೆ MBBS ಅಲ್ಲಿ ಗೊತ್ತಾಗ್ತದೆ ಸಾಮಾನ್ಯವಾಗಿ ಇಂಟರ್ನ್ಶಿಪ್ ಮಾಡುವಾಗ ನಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಂತ. ಮತ್ತೆ ಎಕ್ಸಾಮ್ಸ್ ಎಲ್ಲ ಆನ್ಸರ್ ಮಾಡಿ ಪೀಡಿಯಾಟ್ರಿಕ್ಸ್ ಮೊದಲೇ ಇಷ್ಟ ಇತ್ತು. ಸೊ ಲಕ್ಕಿಲಿ ನನಗೆ ಅದೇ ಸಿಕ್ತು, ಸ್ಪೆಷಲಿ ಅದು ಕೂಡ ಫಾದರ್ಮುಲ್ಲಸಲ್ಲಿ MD ಓದಲಿಕ್ಕೆ. ಸೊ ಖುಷಿಯಾಯಿತು, ಸ್ಪೆಷಲಿ ನಾನು ಮನೆಯಿಂದಲೇ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಎಲ್ಲ ರೀತಿಯಲ್ಲಿ ತುಂಬ ಯೂಸ್ಫುಲ್ ಆಯಿತು.
1: ಸೊ ರೋಗಿ ಬಯಸಿದ್ದ ಹಾಲು ವೈದ್ಯ ನೀಡಿದ್ದ ಹಾಲು ಅಂತ ಮತ್ತೆ ಮಾತಿಲ್ಲಿ ಸ್ಪಷ್ಟವಾಗಿದೆ ಅಂತ ಹೇಳಿದೆ ಸರ್. ಹೇಳಿ ಮ್ಯಾಮ್, ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುವಾಗ ಆರಂಭಿಕವಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸಿದ ಮೇಲೆ ಸೊ ವಿಷಯವನ್ನು ನಾವು ನೋಡೋಣ. ನವಜಾತ ಶಿಶುಗಳ ಆರೈಕೆ, ಇದೊಂದು ದಾದ ಉಂಡೈಟ್ ಇಲ್ಲಿಯ ಬಾಲೆಂತೂಪುನತ್ ಅಂತ ಹೇಳ್ತಾರೆ. ಆದರೆ ಈಗಿನ ದಿನಕ್ಕೂ ಹಿಂದಿನ ದಿನಕ್ಕೂ ಮಕ್ಕಳನ್ನು ನೋಡುವ ಅಥವಾ ಅವರ ಆರೈಕೆ ಮಾಡುವ ರೀತಿಯಲ್ಲಿ ಹಲವಾರು ಬದಲಾವಣೆಗಳಿವೆ. ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆ ಅಂದರೆ ಲೇಬರ್ ರೂಮಲ್ಲಿರುವಂಥ ತಾಯಿ, ನಂತರ ಹುಟ್ಟಿದ ತಕ್ಷಣ ಮತ್ತು ಅದರ ಒಂದು ಆರಂಭದ ಕೆಲವು ಗಂಟೆಗಳಲ್ಲಿ ಯಾವ ರೀತಿಯ ಆರೈಕೆ ಅತಿ ಅಗತ್ಯವಾಗಿ ಬೇಕು ಮ್ಯಾಮ್?
0: ಸೊ ಈ ಮಗು ಇದು ಹೆಲ್ತ್ ಆ್ಯಕ್ಚುಲಿ ಹುಟ್ಟಿದ ಮೇಲೆ ಅಲ್ಲ, ಸೊ ತಾಯಿ ಗರ್ಭಿಣಿ ಆಗಿರುವಾಗಲೇ ಶುರು ಆಗ್ತದೆ. ಸೊ ಆ ಫಸ್ಟ್ 1,000 ದಿನಗಳು ತುಂಬ ಇಂಪಾರ್ಟೆಂಟ್. 1,000 ದಿನಗಳು ಅಂದರೆ 9 ತಾಯಿಯ ಗರ್ಭದಲ್ಲಿರ್ತದೆ ಪ್ಲಸ್ 2 ತನಕ, ಅದೆಲ್ಲ ಕೌಂಟ್ ಮಾಡಿದರೆ 9 ಅಂದರೆ
1: 275 ಡೇಸ್
0: ಪ್ಲಸ್ 2 ತನಕ ಅದು ಕೌಂಟ್ ಮಾಡಿದರೆ ಟೋಟಲ್ 1,000 ಆಗ್ತದೆ. ಸೊ ತಾಯಿ ಏನು ಆಹಾರ ತಗೊಳ್ತಾಳೆ, ಅವಳ ನ್ಯೂಟ್ರಿಷನ್ ಹೇಗಿರ್ತದೆ, ಎಲ್ಲ ಮಗುವಿನ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಡೆಲಿವರಿ ಆದಮೇಲೆ ಎಲ್ಲರಿಗೂ ಗೊತ್ತಿದೆ, ವಿದಿನ್ ನಾರ್ಮಲ್ ಡೆಲಿವರಿ ಆದರೆ ವಿದಿನ್ 1/2 ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಬೇಕು. ಸಿಜೇರಿಯನ್ ಆದರೆ ಅಟ್ಲೀಸ್ಟ್ 1 ಒಳಗೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಲೇಬೇಕು.
1: ಸೊ ಇನಿಷಿಯಲಿ ಮುಂಚೆ ಹೇಳ್ತಿದ್ದು 1,000 ದಿನಗಳ, ನಾವು ಈಗ ಒಂದು ಡಿಜಿಟಲ್ ಯುಗದಲ್ಲಿ ದ ಫಸ್ಟ್ 4 ಆರ್ ವೆರಿ ಇಂಪಾರ್ಟೆಂಟ್ ಅಂತ
0: ಹೇಳ್ಬೋದಲ್ವಾ?
1: ಚೈಲ್ಡ್ ರೀಚಿಂಗ್ ಟು 4 ಅಥವಾ 4 ಅಂಕೆಗಳಿಗೆ ತಲುಪುವುದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಸೊ ಮಗು ಹುಟ್ಟುತ್ತೆ, ಒಂದು ಮಗು ಹುಟ್ಟಿದ ಮೇಲೆ ಇನಿಷಿಯಲಿ ಏನು ಮಾಡಬೇಕು?
0: ಹುಟ್ಟಿದ ಕೂಡಲೇ ಅದು ಹಾಸ್ಪಿಟ್ಲಲ್ಲಿ ಸಿಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಫೀಡ್ ಮಾಡಲಿಕ್ಕೆ, ಹೇಗೆ ಮಗುವನ್ನು ಹಿಡಿಲಿಕ್ಕೆ ಅದೆಲ್ಲ ಕಲಿಸ್ಕೊಡ್ತಾರೆ, ಸ್ಪೆಷಲಿ ನ್ಯೂ ಮದರ್ಸಿಗೆ
1: ಈಗ
0: ಪ್ರಥಮ. ಸೊ ಸೆಕೆಂಡ್ ಥರ್ಡ್ ಅವರಿಗೆ ಎನಿವೇಸ್ ಅನುಭವ ಇರ್ತದೆ, ಬಟ್ ಫಸ್ಟ್ ಟೈಮ್ ತಾಯಿ ಆಗುವವರಿಗೆ ಅವರಿಗೆ ತುಂಬ ಡೌಟ್ಸ್ ಇರ್ತದೆ, ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಇರ್ತದೆ, ಅವರಲ್ಲಿ ಉತ್ಪಾದನೆಯಾಗುವ ಇದು ಹಾಲು ಸಾಕಾಗ್ತದ ಮಗುವಿಗೆ, ಅಥವಾ ಅವರಿಂದ ಏನಾದರೂ ತೊಂದರೆ ಆಗ್ತದ, ತುಂಬ ಡೌಟ್ಸ್ ಇರ್ತದೆ. ಸೊ ಬೆಟರ್ ಅದು ಹಾಸ್ಪಿಟ್ಲಲ್ಲೇ ಕ್ಲಾರಿಫೈ ಮಾಡಿ ಮನೆಗೆ ಹೋಗೋದು. ಮತ್ತು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈಗ ಸ್ಕಿನ್ನಲ್ಲಿ ಕೆಲವು ಚೇಂಜಸ್ ಇರ್ತದೆ, ಕೆಲವರಿಗೆ ರ್ಯಾಷಸ್ ಆಗ್ತದೆ, ಅಥವಾ ಎನಿಥಿಂಗ್ ಅಬ್ನಾರ್ಮಲ್, ಆ ತಾಯಿಗೆ ಏನು ಡೌಟ್ ಇದ್ದರೂ ಬಿಫೋರ್ ಲೀವಿಂಗ್ ದ ಹಾಸ್ಪಿಟ್ಲಿ ಅದನ್ನು ಕ್ಲಾರಿಫೈ ಮಾಡಿದರೆ ಬೆಸ್ಟ್.
1: ಸೊ ಆರಂಭದಲ್ಲಿ ಹುಟ್ಟಿದ ಮಗುವಿಗೆ ಸ್ನಾನ ಮಾಡಿಸುವುದು ಅಥವಾ ಬೇದಿಂಗ್, ಇದರ ಬಗ್ಗೆ ತುಂಬ ಜನರಿಗೆ ಡೌಟ್ ಇರ್ತಾರೆ. ಹೀಗೆ ಕೆಲವರು ಹೇಳ್ತಾರೆ ಎನ್ನ ಬಾಲಿಗೆ 4 ಮೀಪಾಯಿಂದನೇ ಇಜ್ಜೆ ಅಂತ, ಕೆಲವರು ಹೇಳ್ತಾರೆ ಪುಟ್ಟಿ ಪಟ್ಟಿಗೆ ಅದನ್ನು ಮಗುವನ್ನು ಸ್ನಾನ ಮಾಡಿಸಿದ್ದಾರೆ ಅಂತ, ಅಥವಾ ಕೆಲವರು ಹೇಳ್ಬೋದು ನಾನು ಸೋಪ್ ಹಾಕ್ಬೋದಾ, ಲಿಕ್ವಿಡ್ ಹಾಕ್ಬೋದಾ, ಅಥವಾ ಡಿಟರ್ಜೆಂಟ್ ಹಾಕ್ಬೋದಾ, ಬೇರೆ ಬೇರೆ ಡೌಟ್ಸ್ಗಳು. ಅಥವಾ ನಾನು ಆಯುರ್ವೇದಿಕ್ ಆಗಿ ಅಂತ ಮಾತನಾಡೋದಾದರೆ ಕಡಲೆ ಹಿಟ್ಟು ಆಗ್ಬೋದಾ, ಅಥವಾ ಕೆಲವೊಂದು ಯಾವುದಾದ್ರೂ ರಸಗಳನ್ನು ಹಾಕಿ ನಾನು ಸ್ನಾನ ಮಾಡಿಸ್ಬೋದು ಅಂತ, ಬೇರೆ ಬೇರೆ ಪದ್ಧತಿಗೆ ತಕ್ಕಂತೆ. ನೀವೇನು ಹೇಳ್ತೀರಾ ಡಾಕ್ಟರ್, ಮಗುವಿಗೆ ಆರಂಭದ

0: ಇಲ್ಲಿ ಸ್ನಾನ ಮಾಡಿಸೋದು ಸೂಕ್ತವ ಅಥವಾ ಬೆಡ್ ಬಾತ್ ಅಂತ ಹೇಳ್ತೇವೆ ನಾವು, ಅಥವಾ ಆ ರೀತಿ ಕೊಡೋದು ಸೂಕ್ತವ, ಏನಿರ್ತದೆ?
1: ಸೊ ಬೆಸ್ಟ್ ಈಗ ಮಕ್ಕಳಿಗೆ ಅಂದರೆ ನಾರ್ಮಲ್ ತೂಕ ಆಗಿ ಹುಟ್ಟಿರುವ ಮಕ್ಕಳಿಗೆ, ಅಬೌಟ್ 2.5 kg ಮಕ್ಕಳು, ಅವರಿಗೆ ಸಾಮಾನ್ಯವಾಗಿ ಹೊಕ್ಕಳ ಬಳಿ ಬಿದ್ದ ಮೇಲೆ ನಾವು ಸ್ನಾನ ಮಾಡಿಸಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ಯೂಶ್ವಲಿ ಒಂದು 7 ದಿನ ಆಗ್ತದೆ ಆ ಹೊಕ್ಕಳ ಬಳಿ ಬೀಳ್ಲಿಕ್ಕೆ, ಅಂಬಲಿಕಲ್ ಕಾರ್ಡ್. ಸೊ ಅದು ಬಿದ್ದ ಮೇಲೆ ಸ್ನಾನ ಮಾಡೋದು ಬೆಸ್ಟ್, ಅಟ್ ಲೀಸ್ಟ್ 1-7 days. ಇನ್ ಕೇಸ್ ಮಗುವಿದು ತೂಕ ಸ್ವಲ್ಪ ಕಡಿಮೆ ಇದ್ರೆ ಸ್ವಲ್ಪ ಡಿಲೇ ಮಾಡ್ಲಿಕ್ಕೆ ಹೇಳ್ತೇವೆ, 1-10-15 days. ಅಷ್ಟ ತನಕ ಅವರು ಜಸ್ಟ್ ಒಂದು ಒದ್ದೆ ಬಟ್ಟೆಯಲ್ಲಿ ಸ್ಪಾಂಜ್ ಬಾತ್ ಅಲ್ಲಿ ಇದರಲ್ಲಿ ಮೈ ಒರೆಸ್ಬಹುದು. ಸೊ ಅದು ಬೆಸ್ಟ್, ಯಾಕೆಂದ್ರೆ ಮಗುವಿದು ಟೆಂಪರೇಚರ್ ಸಹ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಮಗುವಿಗೆ ಅದರದ್ದೇ ಆದ ಟೆಂಪರೇಚರ್ ಇದೆ, ತುಂಬಾ ಚಳಿ ಆದ್ರೆ ಅದು ಹೈಪೋಥರ್ಮಿಯಾ ಹೇಳ್ತೇವೆ, ಸೊ ಅದು ಕೂಡ ಪ್ರಾಬ್ಲಮ್. ಸೊ ಆ ತರ ಆಗ್ಬಾರ್ದು. ಸೊ ಮೇನ್ ಅದು, ಮತ್ತೆ ಸ್ನಾನ ಆದ ಕೂಡಲೇ ಮೈಯನ್ನು ಸಾಫ್ಟ್ ಬಟ್ಟೆಯಲ್ಲಿ ಒರೆಸ್ಬೇಕು, ಪುನಃ ಪ್ರಾಪರ್ ಕ್ಲೋದಿಂಗ್ ಹಾಕ್ಬೇಕು ಆ ಮಗುವಿಗೆ. ಸೊ ಯಾವ ತರದ್ದು ಕ್ಲೋದಿಂಗ್ ಹಾಕ್ಬೇಕು ಈಗ ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಸಾಮಾನ್ಯವಾಗಿ ಮಗುವಿದು ತಲೆ ಕವರ್ ಮಾಡಬೇಕು ಕ್ಯಾಪ್ ಅಲ್ಲಿ. ಓಕೆ, ಕೈ ಮತ್ತೆ ಕಾಲಿಗೆ ಅದು ಗ್ಲೌಸ್ ತರ ಸಿಗ್ತದಲ್ಲ, ಮಿಟನ್ಸ್ ಹೇಳ್ತೇವೆ ನಾವು. ಸೊ ಗ್ಲೌಸ್ ಮತ್ತೆ ಸಾಕ್ಸ್ ಅದು ಹಾಕ್ಬೇಕು, ಪ್ಲಸ್ ಒಂದು ಸಾಫ್ಟ್ ಕಾಟನ್ ಬಟ್ಟೆ ಹಾಕ್ಬೇಕು. ಓಕೆ, ಪ್ಲಸ್ ಒಂದು ಸುತ್ತು ಬಟ್ಟೆ ನಾವು ಕವರ್ ಮಾಡಬೇಕು. ಓಕೆ, ಈಗ ಕೆಲವು ಸಲ ಚಳಿಗಾಲದಲ್ಲಿ ಜಾಸ್ತಿ ಲೇಯರ್ ಬಟ್ಟೆ ಬೇಕಾಗ್ಬೋದು. ಓಕೆ, ಸಮ್ಮರ್ ಅಲ್ಲಿ ಈಗ ಮಂಗಳೂರಿದು ಸೆಕೆ ನಿಮ್ಗೆ ಗೊತ್ತಿದೆಯಲ್ಲ, ಸೊ ಆ ಸೆಕೆಯಲ್ಲಿ ಸಹ ನೀವು 2-3 ಬಟ್ಟೆಯಲ್ಲಿ ಸುತ್ತಿದ್ರೆ ಮಗುವಿಗೆ ಏನಾಗ್ತದೆ, ಸಫೋಕೇಟ್ ಆಗ್ತದೆ, ಡಿಸ್ಕಂಫರ್ಟ್ ಆಗ್ತದೆ. ಕೆಲವು ಸಲ ಟೆಂಪರೇಚರ್ ಜಾಸ್ತಿ ಆ ತರ ಜ್ವರ ಬರುವ ತರ ನಮ್ಗೆ ಫೀಲಿಂಗ್ ಆಗ್ತದೆ. ಸೊ ಕ್ಲೈಮೇಟಿಗೆ ತಕ್ಕಂತೆ ಬಟ್ಟೆಗಳನ್ನು ಸುತ್ತಿಡ್ಬೇಕು.
0: ತುಂಬಾ ಟೈಟ್ ಕಟ್ತಾರೆ ಅಲ್ವಾ ಮಗುವಿಗೆ, ಇಸ್ ಇಟ್ ರಿಕ್ವೈರ್ಡ್? ಅಥವಾ ಕೆಲವರು ಹೇಳ್ತಾರೆ ಒಂದು ಕೈ ಒಳಗೆ ಹೋಗುವಷ್ಟು, ಅಂದ್ರೆ 3 fingers 4 fingers ಹೋಗುವಷ್ಟು ಅಂತರ ಇಟ್ಟು ಕಟ್ಟಬೇಕು, ಯಾಕಂದ್ರೆ ಮಗುವಿಗೆ ಉಸಿರಾಡ್ಲಿಕ್ಕೆ ಆಗುತ್ತೆ.
1: ಹೌದು, ತುಂಬಾ ಟೈಟ್ ಕಟ್ಟಬಾರ್ದು. ಮೇನ್ಲಿ ನಾನು ಹೇಳಿದ ಪ್ರಕಾರ ತಲೆ ಆ ಕೈ ಕಾಲು ಅದು ಕವರ್ಡ್ ಇರಬೇಕು. ಬಟ್ಟೆ ಸುತ್ತುವಾಗ ತುಂಬಾ ಟೈಟ್ ಇರಬಾರ್ದು, ಅದು ಒಂದು ಬೆರಳು ಒಳಗೆ ಹೋಗುವಷ್ಟು ಲೂಸ್ ಇಡಬೇಕು.
0: ಬ್ರೀದಿಂಗ್
1: ಪ್ಲಸ್ ಮಗು ನಿದ್ದೆಯಲ್ಲಿ ಗ್ರೋ ಆಗುವುದಲ್ಲ, ಸೊ ತುಂಬಾ ಟೈಟ್ ಸುತ್ತಿದ್ರೆ ಅದು ಒಂದು ಸಫಕೇಟ್ ತರ ಆಗ್ತದೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು.
0: ಬೇಸಿಕಲಿ ನಾವು ನೋಡ್ತೇವೆ ಮಗುವಿಗೆ ಏನು ಕೇಳಲ್ಲ ಇನಿಷಿಯಲಿ ಆಗಿ, ಅಂದ್ರೆ ಸೌಂಡ್ ಅಲ್ಲ ಅವನಿಗೆ. ಆದ್ರೂ ಹೊರನೆ ಒಂದೇ ಸಲ ಮಗು ಒಂದು ಮೈ ಜುಮ್ ಮಾಡುತ್ತದೆ ಅಂತ ಕೆಲವರು ಹೇಳ್ತಾರೆ ಹೊರನೆ. ಹಾಗಾಗಿ ಇಂಥ ಸಮಸ್ಯೆ ಯಾಕೆ ಬರುದು ಡಾಕ್ಟರ್ ನವಜಾತ ಶಿಶುಗಳಲ್ಲಿ ಒಂದೇ ಸಲ ಸೌಂಡ್ ಆದಾಗೇನಲ್ಲ? Is it because of the vibration of the ground athava yen helthira?
1: No, it is a normal newborn reflex. ಏನಾದರೂ ಸೌಂಡ್ ಬಂದರೆ ಅಥವಾ ತನ್ನಷ್ಟಕ್ಕೆ, ಈವನ್ ಕ್ವಾಯಟ್ ಅಟ್ಮಾಸ್ಫಿಯರಲ್ಲಿ ಸಹ ಈಗ ಮಲಗುವ ಮಗು ಒಂಥರ ಮೈ ಇದು ಮಾಡಿದಾಗೆ ಆಗ್ತದೆ, ಶೇಕ್ ಮಾಡಿದಾಗ ಆಗ್ತದೆ. ಸೊ ಅದು ನಾರ್ಮಲ್ ಮಕ್ಕಳಲ್ಲಿ, ಅದರ ಬಗ್ಗೆ ಏನು ಇದು ಮಾಡಬೇಕಾಗಿಲ್ಲ.
0: ಜಾಸ್ತಿ ಬೆಳಕಿರುವ ಕಡೆ ಮಗುವನ್ನು ಇಡುವುದು ಸೂಕ್ತವಾ ಅಥವಾ ಕತ್ತಲಲ್ಲಿ ಇರ್ತಾರೆ ಕೆಲವರು ಏನು ಕಾಣದಾಗೆ?
1: ಇಲ್ಲ ಇಲ್ಲ, ಆ ತರ ಏನಿಲ್ಲ. ನಾರ್ಮಲ್ ಲೈಟಿಂಗ್ ಇರುವ ರೂಮ್, ಪ್ಲಸ್ ವೆಂಟಿಲೇಷನ್ ಸಹ ನೋಡಬೇಕು. ಓಕೆ, ಎಲ್ಲ ಫ್ಯಾನ್ ಎಸಿ ಎಲ್ಲ ಆಫ್ ಮಾಡಿ ಇಡುವುದಲ್ಲ. ಸೊ ಮಗುವಿಗೆ ಸಹ ಸ್ವಲ್ಪ ವೆಂಟಿಲೇಷನ್ ಬೇಕು, ವಿಂಡೋಸ್ ಓಪನ್ ಇಡ್ಬೋದು,
0: ಫ್ಯಾನ್
1: ಹೌದು ಮೆಶ್ ಹಾಕಿ. ಫ್ಯಾನ್ ಡೈರೆಕ್ಟ್ ಅಡಿಯಲ್ಲಿ ಇಡುವುದು ಒಳ್ಳೇದಲ್ಲ, ಯಾಕೆಂದ್ರೆ ಕೆಲವು ಸಲ ನೋಸ್ ಬ್ಲಾಕ್ ಆಗುವ ಚಾನ್ಸ್ ಇರ್ತದೆ. ಫ್ಯಾನ್ ಇಂದ ಸ್ವಲ್ಪ ದೂರ ಇಟ್ಟರೆ ಬೆಟರ್. ಬಟ್ ಫ್ಯಾನ್ ಸ್ಲೋ ಆಗಿ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ವೆಂಟಿಲೇಷನ್ ಇಂಪಾರ್ಟೆಂಟ್.
0: ಓಕೆ, ಎದೆಹಾಲು ಕೊಡುವುದಂತ ಹೇಳಿದ್ರಿ ಡಾಕ್ಟರ್, ಹುಟ್ಟಿದ ಮಗುವಿಗೆ ಎದೆಹಾಲನ್ನು ಕೊಡ್ತಾರೆ, ಜೊತೆಗೆ ಮಗು ಬೆಳೆದ ನಂತರ ಒಂದು ತಾಯಿ ಹಾಲುಣಿಸ್ತಾಳೆ. ಸೊ ಇದರಲ್ಲಿ ಡಿಫ್ರೆನ್ಸ್ ತುಂಬ ಇದೆ. ಕೆಲವು ಸಲ ಮಗುವಿಗೆ ಎದೆಹಾಲು ಕೊಟ್ಟಮೇಲೆ ಅದರ ಒಂದು ಪ್ರಾಪರ್ ರೀತಿಯ ಟ್ರೀಟ್ಮೆಂಟ್ ಕೊಡದೆ ಮಲಗಿಸೋದ್ರಿಂದ ಮಗುವಿಗೆ ಸಮಸ್ಯೆ ಆಗಿ ಎಷ್ಟೋ ಮಕ್ಕಳು ಉಸಿರಾಟ ತೊಂದರೆಯಿಂದ ಮೃತಪಟ್ಟಂಥ ಘಟನೆಗಳಿವೆ. ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ತೇಗು ತೆಗೆಯುವುದಂತ ಹೇಳ್ತಾರೆ ಅದನ್ನು.
1: ಓಕೆ, ಸೊ ಫಸ್ಟ್ 2-3 ದಿನಗಳಲ್ಲಿ ಸ್ಪೆಷಲಿ ಫಸ್ಟ್ ಟೈಮ್ ಯಾರು ತಾಯಿಯಂದಿರಾಗ್ತಾರೆ ಅವರಿಗೆ ಅಷ್ಟೊಂದು ಹಾಲು ಇರುವುದಿಲ್ಲ. ಓಕೆ, ಸಣ್ಣ ಸಣ್ಣ ಒಂದೊಂದು ಡ್ರಾಪ್ ಹಾಲು ಬರ್ತದೆ, ಬಟ್ ಅದು ಕೂಡ ಇಂಪಾರ್ಟೆಂಟ್. ಅದು ಕುಡಿಸಿದಷ್ಟು ಜಾಸ್ತಿ ಹಾಲು ಆಗ್ತದೆ,
0: ಉತ್ಪಾದನೆ.
1: ಹೌದು, ಉತ್ಪಾದನೆ ಆಗ್ತದೆ. ಸ್ಪೆಷಲಿ ನಾವು ಸಣ್ಣ ಮಕ್ಕಳಿಗೆ ಅಟ್ಲೀಸ್ಟ್ 1-3 weeks ವರೆಗೆ ಎವ್ರಿ 2 ಗಂಟೆ, ಪ್ರತಿ 2 ಗಂಟೆಗೊಮ್ಮೆ ಹಾಲು ಕುಡಿಸ್ಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ರಾತ್ರಿ ಸಹ ಅವರು ಕುಡಿಸ್ಬೇಕು, ಯಾಕೆಂದ್ರೆ ರಾತ್ರಿ ಕುಡಿಸುವುದರಿಂದ ಆ ಪ್ರೊಲಾಕ್ಟಿನ್ ಹಾರ್ಮೋನ್ ಏನಿರ್ತದೆ, ಸೊ ಅದರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಓಕೆ, ಸೊ ಮತ್ತೆ ಅವರಿಗೆ ಅಭ್ಯಾಸ ಆಗ್ತದೆ. ಸೊ ಹಾಲು ಕುಡಿಸುವುದು ಬೆಸ್ಟ್ ಪೊಸಿಷನ್ ಕೂತ್ಕೊಂಡು, ಕೂತ್ಕೊಂಡು ಹಿಂದೆ ಬೆನ್ನಿಗೆ ಸಪೋರ್ಟ್ ಇರುವಾಗೆ ಒಂದು ದಿಂಬು ಇಡಬೇಕು, ಪಿಲ್ಲೋ ಇಡಬೇಕು, ಸೊ ದಟ್ ತಾಯಿಗೆ ಬ್ಯಾಕ್ ಪೇನ್ ಅದೆಲ್ಲ ಕಡಿಮೆ ಇರ್ತದೆ. ಸಿಸೇರಿಯನ್ ಕೂಡ ನಾರ್ಮಲ್ ಕೂಡ ಬೆಸ್ಟ್ ಬ್ಯಾಕ್ ಅನ್ನು ಸಪೋರ್ಟ್ ಮಾಡಬೇಕು. ಓಕೆ, ಸೊ ಕೆಲವು ಸಲ ಏನಾಗ್ತದೆ, ತಾಯಿಗೆ ಯುನೋ ಒಂಥರ ಲೈಕ್ ವೀಕ್ನೆಸ್ ಇರ್ತದೆ, ಸುಸ್ತಾಗಿರ್ತಾಳೆ. ಹಾ, ಸೊ ಅವಳೇನು ಮಾಡ್ತಾಳೆ, ಮಲಗಿಸ್ಕೊಂಡು ಹಾಲು ಕುಡಿಸ್ತಾಳೆ. ಓಕೆ, ಹಾಲು ಕುಡಿಸಿದ ಮೇಲೆ ಯಾವಾಗಲೂ ತೇಕಿಸ್ಬೇಕು, ಯಾಕೆಂದ್ರೆ ಆ ಹಾಲು ಮತ್ತೆ ಶ್ವಾಸಕೋಶಕ್ಕೆ ಹೋಗುವ ಚಾನ್ಸಸ್ ಅದೆಲ್ಲ ಇರ್ತದೆ. ಸೊ ತೇಕಿಸ್ಲೇಬೇಕು ಪ್ರತಿ ಸಲ. ಅಟ್ ಲೀಸ್ಟ್ ಆ ತಾಯಿ ಕೂತ್ಕೊಂಡು ಹಾಲು ಕುಡಿಸುವಾಗ ಅವಳಿಗೆ ನೆನಪಿರ್ತದೆ ತೇಕಿಸ್ಬೇಕಂತ. ರಾತ್ರಿಯಲ್ಲಿ ತಾಯಿ ಕೂಡ ನಿದ್ಯ ಇದ್ರಲ್ಲಿ ಇರ್ತಾಳೆ. ಓಕೆ, ಮಗು ಅಲ್ಲೇ ಕುಡ್ದು ಮಲಗ್ತದೆ, ತೇಕಿಸದಿದ್ರೆ ಅದು ಪುನಃ ಶ್ವಾಸಕೋಶಕ್ಕೆ ಹೋಗಿ ಮಗು ಆಸ್ಪಿರೇಟ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಇದೊಂದು ತುಂಬ ಸಿಲ್ಲಿ ವಿಷಯ,
0: ಬಟ್ ವೆರಿ ಕಾಂಪ್ಲಿಕೇಟೆಡ್.
1: ವೆರಿ ಕಾಂಪ್ಲಿಕೇಟೆಡ್ ಅಂದರೆ ಮತ್ತೆ ರಿಪೆಂಟ್ ಆಗಿ ಪ್ರಯೋಜನ ಇಲ್ಲ. ಅಟ್ ಲೀಸ್ಟ್ ಯಾರಾದರೂ ಹೆಲ್ಪ್ ಮಾಡಲಿಕ್ಕಿದ್ರೆ ಓಕೆ, ಆ ಮಗುವನ್ನು ಹಾಲು ಕುಡಿದ ಮೇಲೆ
0: 5-6 ನಿಮಿಷ ತಗೊಳ್ತದೆ.
1: 5-6 ನಿಮಿಷ ಕೆಲವರಿಗೆ 20 ಮಿನಿಟ್ಸ್ ಆದರೂ ಬೇಕು. ಸೊ ತಾಳ್ಮೆಯಿಂದ ವೇಟ್ ಮಾಡಬೇಕು ಮಗು ತೇಕಿಸ್ ಅದು ಬರ್ಪ್ ಮಾಡುವ ತನಕ. ಸೊ ಅದೇ ನಾನು ಹೇಳಿದ್ದಲ್ಲ, ಇದೊಂದು ಸಿಲ್ಲಿ ವಿಷಯ. ಆ ತಾಯಿ ಎಷ್ಟೋ
0: ಹೌದು
1: 9 ಮಂತ್ಸ್ ತುಂಬಾ ಪ್ರಯತ್ನ ಇದು ಮಾಡ್ತಾಳೆ ಆ ಮಗುವನ್ನು ಕ್ಯಾರಿ ಮಾಡಿ, ಮತ್ತೆ ಇದೊಂದು ಸಿಲ್ಲಿ ಮಿಸ್ಟೇಕ್ ಇಂದ ಮಗು ಇದು ಜೀವ ಹೋಗುವ ಚಾನ್ಸಸ್ ಇದೆ. ಸೊ ಮತ್ತೆ ತುಂಬಾ ರಿಪೆಂಟ್ ಆಗ್ತಾಳೆ. ಸೊ ಅದು ಒಂದು ಕೇರ್ಫುಲ್ ಇರಬೇಕು. ಇನ್ನೊಂದು, ಹಾಲು ಕುಡಿಸುವಾಗ ಆ ತಲೆ ಸ್ವಲ್ಪ ಮೇಲೆ ಇರಬೇಕು. ಓಕೆ,
0: ಸೊ ಅದು ನೇರವಾಗಿ ಹೊಟ್ಟೆಗೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ.
1: ಹಾ, ಜಾಸ್ತಿ ಇರ್ತದೆ. ಕೆಲವು ಸಲ ಏನಾಗ್ತದೆ, ಮಲಗಿಸಿ ಕುಡಿಸುವಾಗ
0: ಫ್ಲಾಟ್ ಆಗಿ
1: ಮೂಗಿಂದ ಹಾಗೂ ಕಿವಿಗೆ ಒಂದು ಟ್ಯೂಬ್ ಇರ್ತದೆ, ಯೂಸ್ಟೇಷಿಯನ್ ಟ್ಯೂಬ್. ಸೊ ಅದರಿಂದ ಆ ಹಾಲು ಕಿವಿಗೆ ಹೋಗಿ ಕಿವಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಅದು ಒಂದು ಲೈಕ್ ಕಾಮನ್ ಪ್ರಾಬ್ಲಮ್. ಮಲಗಿಸಿ ಕುಡಿಸ್ಕೊ, ಮಲಗಿಸಿ ಅಂದರೆ ಮಗು ಇದು ತಲೆ ಫ್ಲಾಟ್ ಇಟ್ಕೊಂಡು ಕುಡಿಸ್ತಿದ್ರು. ಕೆಲವು ಸಲ ನೀವು ನೋಡಿರ್ಬೇಕು, ಆ ಮಗು ಇದು ಕಿವಿಯಲ್ಲಿ ಸ್ವಲ್ಪ ಪಸ್ ತರ ಡಿಸ್ಚಾರ್ಜ್ ಇರ್ತದೆ. ಸೊ ಅದಕ್ಕೆ ರೇಷೆ, ಸೊ ಅದಕ್ಕೆ ಮೇನ್ ಕಾರಣ ಇದೆ.
0: ಸೊ ಇಲ್ಲಿ ತಾಯಿಯ ನೆಗ್ಲಿಜೆನ್ಸಿ ಅಥವಾ ತಾಯಿಗೊಂದು ಟೈರ್ಡ್ನೆಸ್ ನ ಒತ್ತಡ ಕೂಡ ಇರಬಹುದು.
1: ಅಲ್ಲ, ತಾಯಿಯನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಶಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್.
0: ಹೆರಿಗೆ ಆಗೋದೊಂದೇ, ಮತ್ತೊಂದು ಸ್ವರ್ಗಲೋಕಕ್ಕೆ ಬರುವುದೊಂದು. ಸೊ ಹಾಗಾಗಿ ಈ ರೀತಿಯ ಸಮಸ್ಯೆ ಇಲ್ಲಿ ಕಾಣಬಹುದು. ಸೊ ಇಲ್ಲಿ ಎಚ್ಚರಿಕೆ ಅಗತ್ಯ,
1: ಅವಳಿಗೆ ತುಂಬಾ ಸಪೋರ್ಟ್ ಬೇಕಾಗ್ತದೆ. ಅವಳನ್ನು ಬ್ಲೇಮ್ ಮಾಡ್ಲಿಕ್ಕೂ ಆಗುದಿಲ್ಲ.
0: ಅವರು ಮನೆಯಲ್ಲಿ ಒಬ್ಬರು ಇರ್ತಾರೆ, ಅಂದ್ರೆ ಹಸ್ಬೆಂಡ್ ಅಬ್ರೋಡ್ ಅಲ್ಲಿ ಇರಬಹುದು, ಅಥವಾ ಅತ್ತೆ ಮಾವ ಇಲ್ಲದಿರಬಹುದು, ಅವರ ತಂದೆ ತಾಯಿ ಮರಣ ಹೊಂದಿರಬಹುದು, ಅಥವಾ ಬಡತನ ಇರಬಹುದು, ಒಬ್ರು ಕೆಲಸದವರನ್ನು ಇಡುವಂತ ಪರಿಸ್ಥಿತಿ ಇಲ್ಲದಿರಬಹುದು. ಸೊ ಎಲ್ಲ ಘಟನೆಗಳನ್ನು ಆಧರಿಸಿ ಒಂದು ತಾಯಿ ಆದ ನಂತರ ಅನುಸರಿಸುವ ಮಾರ್ಗಗಳು ಕೂಡ ಇಲ್ಲಿ ಕಂಡುಕೊಳ್ತವೆ ಅಂತ. ಸೊ ಒಂದು ಮಗುವಿನ, ವಿಶೇಷವಾಗಿ ನವಜಾತ ಶಿಶುವಿನ ಅನ್ನು ಇಡುವಂತಹ ಕೋಣೆ ತಾಯಿಯೊಂದಿಗೆ ಎಷ್ಟು ಶುಚಿಯಾಗಿರಬೇಕು, ಮತ್ತು ಅಲ್ಲಿ ಯಾರು ಹೋಗ್ಬೋದು, ಹೇಗೆ ಹೋಗಬೇಕು, ಏನಾದರೂ ಆ ಒಂದು ಕೋಣೆಯ ಒಳಗಡೆ ಅನುಸರಿಸಬೇಕಾದ ನಿಯಮ ಇದೆಯಾ ಡಾಕ್ಟರ್? ಆ್ಯಸ್ ಅ ನ್ಯೂ ಬಾರ್ನ್ ಬಗ್ಗೆ ನಾವು ಮಾತಾಡುವಾಗ, ಆರೈಕೆ ಬರುವಾಗ ಈ ಹಂತಗಳು ಕೂಡ ಬರ್ತವೆ ಅಲ್ವಾ ಸರ್? ಮೇಡಮ್ ಹೇಳಿ.
1: ಸೊ ನ್ಯೂ ಬಾರ್ನ್ ಮಗು ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ತದೆ, ಹೋಗಿ ವಿಸಿಟ್ ಮಾಡುವ, ಮಗುವನ್ನು ನೋಡುವ,
0: ಅವರಿಗೆ ಮಗು ಆಗಿದೀವ
1: ಅದೆಲ್ಲ. ಸೊ ಇಷ್ಟು ಜನ ಒಳಗೆ ಬರುವಾಗ ನ್ಯಾಚುರಲಿ ಔಟ್ ಸೈಡ್ ಇಂದ ಇನ್ಫೆಕ್ಷನ್ ತಂದೇ ಬರ್ತಾರೆ.
0: ನಾವು ಬರುವಾಗ ಆಪಲ್ ಬಾಳೆಹಣ್ಣು ತಂದು ಬರುವುದಿಲ್ಲ, ನಾವು ಬರುವಾಗ ನಮ್ಮೊಂದಿಗೆ ರೋಗ ರುಜಿನಗಳನ್ನು ತಂದು ಬರ್ತದೆ.
1: ಹೌದು. ಓಕೆ, ನಾವು ಎಷ್ಟೇ ಹೆಲ್ತಿ ಆಗಿದ್ರು ನಮ್ಮಲ್ಲಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಅದೆಲ್ಲ ಇರ್ತದೆ. ಬಟ್ ಮಗು ಅಷ್ಟೊಂದು, ಮಗು ಇದು ಇಮ್ಯುನಿಟಿ ಬೆಳೆದಿರುವುದಿಲ್ಲ.
0: ಸೊ
1: ಮಗುವಿಗೆ ಆ ಇನ್ಫೆಕ್ಷನ್ ಕ್ಯಾಚ್ ಮಾಡುವುದು ತುಂಬಾ ಸುಲಭ. ಸೊ ಬೆಸ್ಟ್ ಅಡ್ವೈಸ್, ಇವನ್ ಹೋಗುದಾದ್ರೆ ಅವರು ಸರಿಯಾಗಿ ಕೈ ವಾಶ್ ಎಲ್ಲ ಮಾಡಿ ಹೋಗ್ಬೇಕು,
0: ಮಗುವನ್ನು ತೊಳೆದು.
1: ಓಕೆ, ಮತ್ತೆ ಇವನ್ ಮಗುವನ್ನು ಹಿಡ್ಕೊಂಡ್ರು ಅದನ್ನು ಮುತ್ತು ಕೊಡ್ಲಿಕ್ಕೆ ಅಥವಾ ಅದು ಕಿಸ್ ಮಾಡ್ಲಿಕ್ಕೆ ಅದೆಲ್ಲ ಅವಾಯ್ಡ್ ಮಾಡಬೇಕು, ಅಂದ್ರೆ ಬಿಡ್ಲೇಬಾರ್ದು. ಆಕ್ಚುಲಿ
0: ಕೆಲವರು ಸ್ಮೋಕ್ ಮಾಡಿ ಬರ್ತಾರೆ, ಕೆಲವರು ಆಲ್ಕೋಹಾಲ್ ಕುಡಿದು ಬರ್ತಾರೆ, ಸೊ ಹಾಗಾಗಿ
1: ಅದಕ್ಕಿಂತ ಈ ಇನ್ಫೆಕ್ಷನ್ ಇರುವುದೇ ಜಾಸ್ತಿ. ಮತ್ತೆ ಸ್ಪೆಷಲಿ ಏನಾಗ್ತದೆ ಈಗ ಆ ಮನೆಯಲ್ಲಿ ಇನ್ ಕೇಸ್ ದೊಡ್ಡ ಮಗು ಇದ್ರೆ, ಶಾಲೆಗೆ ಹೋಗುವ ಮಗು ಅದೆಲ್ಲ ಇದ್ರೆ, ಸೊ ಈ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ತುಂಬ ಈ ಕೆಮ್ಮು ಶೀತ ಜ್ವರ ಅದೆಲ್ಲ ಇರ್ತದೆ, ಸೊ ಮಕ್ಕಳಲ್ಲಿ ಕಾಮನ್. ಸೊ ಏನಾಗ್ತದೆ ಈ ಮಗು, ಸಣ್ಣ ಮಗುವನ್ನು ನಾವು ಸೇಫ್ ಆಗಿ ಇಟ್ಟರೂ ಕೂಡ
0: ಈ ಮಗು ತಂದು ಬರ್ತದೆ,
1: ದೊಡ್ಡ ಮಗು ತಂದು ಬರ್ತದೆ,
0: ಗಿಫ್ಟ್ ತಂದು ಬರ್ತದೆ.
1: ಹೌದು, ಮತ್ತೆ ದೊಡ್ಡ ಮಗುವನ್ನು ಏನು ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಆಸೆ ಇರ್ತದೆ ಅದರದ್ದು ತಮ್ಮನ ತಂಗಿಯನ್ನು ನೋಡ್ಲಿಕ್ಕೆ. ಸೊ ಆದಷ್ಟು ಕೇರ್ಫುಲ್ ಇರಬೇಕು, ಅಂದ್ರೆ ಮುಖದ ಮೇಲೆ ಕೆಮ್ಮುವುದು ಅದೆಲ್ಲ. ಸೊ ಸುಮ್ನೆ ಈ ಸಣ್ಣ ಮಗುವಿಗೆ ತುಂಬಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ.
0: ಸೊ ಇಟ್ ಈಸ್ ಲೈಕ್ 40 to 2-3 months ತುಂಬಾ ಕೇರ್ಫುಲ್ ಆಗಿ ತಗೊಳ್ಬೇಕಾಗ್ತದೆ. ಸೊ ತಾಯಿ ಕೂಡ ಅಥವಾ ತಾಯಿ ಆರೈಕೆ ಮಾಡುವವರು ಕೂಡ ನಾವು ನೋಡಿ, ಒಂದು ಆ ಕೋಣೆಯನ್ನು ಯಾವ ರೀತಿ ಶುಚಿ ಮಾಡಬೇಕು, ದಿನ ಶುಚಿ ಮಾಡಬೇಕಾ ಮ್ಯಾಮ್ ಅಥವಾ 2 ದಿನಕ್ಕೊಮ್ಮೆ, ಆ ರೀತಿ ಏನಾದರೂ ಇದೆಯಾ ಅದಕ್ಕೆ ನಿಯಮಾವಳಿಗಳು, ಅಂದರೆ ಅಡ್ವೈಸಸ್ ಅಂತ ಹೇಳ್ಬೋದು ನಾವು. ಅಂದರೆ ಹೀಗೆ ಸ್ಟ್ರಿಕ್ಟ್ ರೂಲ್ಸ್ ಆಗ್ಲಿಕ್ಕೆ ಆಗೋದು, ಯಾಕಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಾಗೆ ಈ ರೀತಿ ಆಗ್ಲಿಕ್ಕೆ ಆಗೋದು. ಆದರೆ ನಮ್ಮ ಒಂದು ಜಾಗ್ರತೆ ವಹಿಸ್ಲಿಕ್ಕೆ ಆಸ್ ಪಿಡಿಯಾಟ್ರಿಕ್, ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದರಿಂದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಅಲ್ಲ, ಕೋಣೆ ಶುಚಿ ಮಾಡುವುದು ಅದು ಲೈಕ್ ಜನ ಇದ್ದಾರ ಇಲ್ವ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಬಟ್ ಅಟ್ ಲೀಸ್ಟ್ ಮಗುವಿದು ಸರೌಂಡಿಂಗ್ಸ್, ಆ ಬೆಡ್ಶೀಟ್ ಅಥವಾ ನಾವು ಮಗುವಿಗೆ ಉಪಯೋಗಿಸುವ ವಸ್ತುಗಳು ಅದನ್ನೆಲ್ಲ ತುಂಬ ಕ್ಲೀನಾಗಿ ಇಡುವುದು ಉತ್ತಮ.
0: ಓಕೆ, ಸೊ ತುಂಬ ಜನರು ಹುಟ್ಟಿದ ಮಗುವಿಗೆ ಪ್ಯಾಂಪರ್ಸ್ ಹಾಕ್ತಾರೆ ಮ್ಯಾಮ್. ಸೊ ಮನೆಯಲ್ಲಿ ಇದ್ದು ಕೂಡ ಪ್ಯಾಂಪರ್ಸ್ ಹಾಕ್ತಾರೆ, ಯಾಕೆ ಮಗು ಮಲಿನ ಮಾಡುತ್ತೆ ಅಥವಾ ನಾವು ನೋಡಿರ್ಬೋದು ಮೂತ್ರ ವಿಸರ್ಜನೆ ಮಾಡುತ್ತೆ. ಸೊ ಹಾಗಾಗಿ, ಸೊ ನಿಮ್ಮ ಅಡ್ವೈಸ್ ಏನು ಆರೈಕೆಯಲ್ಲಿ? ಮೇನ್ ನಮ್ಮ ಗಮನ ಇರೋದು ಅಲ್ಲೇ, ಮಗುವಿನ ಒಂದು ಆ ಒಂದು ವಿಶೇಷತೆ ಬಗ್ಗೆ. ಸೊ ನಾವು ಯಾವಾಗ ಪ್ಯಾಂಪರ್ಸ್ ಅಥವಾ ರಿಯೂಸೇಬಲ್ ಹಾಕೋದು ಒಳ್ಳೇದಾ ಅಥವಾ ಆ ಪ್ಲಾಸ್ಟಿಕ್ ಆಧಾರಿತ ಪ್ಯಾಂಪರ್ಸ್ಗಳನ್ನು ಹಾಕೋದು ಒಳ್ಳೇದಾ ಒಂದು ಮಗುವಿಗೆ?
1: ಯೂಶ್ವಲಿ ನಾವು ಡೇ ಟೈಮ್ ಪ್ಯಾಂಪರ್ಸ್ ಅವಾಯ್ಡ್ ಮಾಡಲಿಕ್ಕೆ ಅಡ್ವೈಸ್ ಕೊಡ್ತೇವೆ. ಯಾಕೆಂದರೆ ಪ್ಯಾಂಪರ್ಸ್ ಕೆಲವು ಮಕ್ಕಳಿಗೆ ರ್ಯಾಶ್ ಆಗ್ಬೋದು, ಆಗದೆ ಇರ್ಬೋದು.
0: ಅಬ್ಸರ್ವ್ ಮಾಡಿ ಅಲ್ಲೇ ಇರ್ತದೆ ಅದು.
1: ಹೌದು, ತುಂಬ ಬ್ರ್ಯಾಂಡ್ಸ್ ಇದೆ, ತುಂಬ ಟೈಪ್ ಆಫ್ ಮೆಟೀರಿಯಲ್ ಇದೆ. ಸೊ ಈವನ್ ಯೂಸ್ ಮಾಡಿದ್ರು ಸಹ ಎವ್ರಿ 2 hours ಚೇಂಜ್ ಮಾಡಬೇಕು, ಅಂದರೆ ಒದ್ದೆ ಆದ ಕೂಡಲೇ ಚೇಂಜ್ ಮಾಡಬೇಕು. ಯಾಕೆಂದರೆ ಆ ಒದ್ದೆ ಪ್ಯಾಂಪರ್ಸ್ ಇದ್ರೆ ಏನಾಗ್ತದೆ, ಒಂದು ಆ ಮಗುವಿಗೆ ಇರಿಟೇಟ್ ಆಗ್ತದೆ, ಕೂಗ್ತಾ ಇರ್ತದೆ. ಸೊ ತಾಯಿಗೆ ರೀಸನ್ ಗೊತ್ತಿರುವುದಿಲ್ಲ ಯಾಕೆ ಕೂಗ್ತಾ ಇದೆ ಅಂತ. ಸೊ ಒನ್ ಆಫ್ ದ ಮೇನ್ ರೀಸನ್ ಈ ಒದ್ದೆ ಪ್ಯಾಂಪರ್ಸ್.
0: ಅಥವಾ ಮೇಲ್ ಚೈಲ್ಡ್ ಆದರೆ ಅದು ಇನ್ನೂ ಕೂಡ ಅಬ್ಸರ್ವ್ ಮಾಡುವಾಗ ಅಲ್ಲಿ ಅಂದರೆ ಜನನಾಂಗಗಳಲ್ಲಿ ಬೇರೆ ಬೇರೆ ರೀತಿಯ ಏನು ಹೇಳ್ತಾರೆ
1: ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಬೆಸ್ಟ್ ಇಸ್ ಪ್ಯಾಂಪರ್ಸ್ ಯೂಸ್ ಮಾಡಿದ್ರು ಒದ್ದೆ ಆದ ಕೂಡಲೇ ಚೇಂಜ್ ಮಾಡಬೇಕು.
0: ಓಕೆ,
1: ಬೆಸ್ಟ್ ಇಸ್ ಆ ಬಟ್ಟೆ ಯೂಸ್ ಮಾಡಿ ಆ ಏರಿಯಾ ಜಸ್ಟ್ ಸಾಫ್ಟ್ ವೈಪ್ಸಲ್ಲಿ ಡ್ರೈ ಮಾಡಿ, ಸಾಫ್ಟ್ ವೈಪ್ಸಲ್ಲಿ ಜಸ್ಟ್ ವೈಪ್ ಮಾಡಿ ಡ್ರೈ ಮಾಡಲಿಕ್ಕೆ ಬಿಡಬೇಕು.
0: ಓಕೆ,
1: ನ್ಯಾಚುರಲ್.
0: ಹುಟ್ಟಿದ ಮಗುವಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ಸಮಸ್ಯೆಗಳು ನಾವು ಕಾಣಬಹುದು ಮ್ಯಾಮ್? ಆರೈಕೆಯ ಹಂತಕ್ಕೆ ಬರುವಾಗ ನಾವು ವಿಶೇಷವಾಗಿ ಒಂದು 1 week ಒಳಗಡೆ ಅಥವಾ 10 days ಒಳಗಡೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು? ಯಾಕೆಂದರೆ ಒಂದು ಅಟ್ಮಾಸ್ಫಿಯರಿಂದ ಇನ್ನೊಂದು ಅಟ್ಮಾಸ್ಫಿಯರಿಗೆ ಹೊಂದಾಣಿಕೆ ಆಗಬೇಕು. ಸೊ ಅಂದರೆ ತಾಯಿಯ ಗರ್ಭದೊಳಗೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಅದು ಆಟೋಮ್ಯಾಟಿಕಲಿ ಬ್ಯಾಲೆನ್ಸ್ಡ್ ಅಟ್ಮಾಸ್ಫಿಯರ್ ಮತ್ತು ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಮಗು ಹುಟ್ಟುವ ಸಮಯ ವಿಶೇಷವಾಗಿ ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅಥವಾ ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕ್ಲೈಮೇಟ್ ಇರುವಂಥ ಪ್ಲೇಸ್. ಸೊ ಹೇಗೆ ಆ 10 days ನಾವು ನೋಡಬೇಕು ಇನಿಷಿಯಲಿ?
1: ಸೊ ಇನಿಷಿಯಲಿ 10 days ಪ್ರತಿ 2 ಗಂಟೆಗೊಮ್ಮೆ ಫೀಡ್ ಮಾಡ್ತಾ ಇರಬೇಕು ತಾಯಿ. ಓಕೆ, ಸೊ ಕಾಮನ್ ಪ್ರಾಬ್ಲಮ್ಸ್ ತಾಯಂದಿರು ಏನು ನೋಟಿಸ್ ಮಾಡ್ತಾರಂದರೆ ವಾಮಿಟಿಂಗ್. ಓಕೆ, ಹಾಲು ಕೊಟ್ಟ ಕೂಡಲೇ ತೇಕಿಸ್ತಾರೆ, ಬಟ್ ಆದರೂ ಸ್ವಲ್ಪ ಅಮೌಂಟ್ ಆಫ್ ಹಾಲು ಹೊರಗಡೆ ಬರ್ತದೆ, ಅಥವಾ 1-2 ವಾಮಿಟ್ ಮಾಡ್ಬೋದು. ಅದೇನು ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ, ಯಾಕೆಂದರೆ ಎಕ್ಸ್ಟ್ರಾ ಹಾಲು ಏನಿದ್ದದ್ದು ಅದು ಹೊರಗಡೆ ಬಂದೇ ಬರ್ತದೆ.
0: ಹೊಟ್ಟೆ ತುಂಬ ಹಾಲು ಕುಡಿಸಬಾರ್ದು ಅಂತ ನೀವು ಹೇಳ್ತೀರಾ ಮ್ಯಾಮ್, ಅಥವಾ ನಿಗದಿತ ಒಂದು ಲಿಮಿಟಲ್ಲಿ ಕುಡಿಸ್ಬೇಕು? ಅಂದರೆ ಗೊತ್ತಾಗಲ್ಲ ಎಷ್ಟು ಕುಡಿದಿದೆ ಮಗು ಅಂತ, ಅದು ಕೂಡ ಅಲ್ಲಿ ನಾವು ಕೌಂಟ್ ಮಾಡಿ ಕೊಡುವುದಲ್ಲ
1: ಆಕ್ಚುಲಿ ಆ ಮಗುವಿಗೆ ಎಷ್ಟು ಹಾಲು ಬೇಕಾಗ್ತದೆ ಅಷ್ಟು ಚೀಪ್ತದೆ, ಅದು ಎಕ್ಸ್ಟ್ರಾ ತಗೊಳ್ಳೋದಿಲ್ಲ. ಇನ್ ಕೇಸ್ ಅದರದ್ದು ಹೊಟ್ಟೆ ಫುಲ್ ಆದರೆ ಅದು ಎದೆಯನ್ನು ತನ್ನಷ್ಟಕ್ಕೆ ಬಿಡ್ತದೆ. ಓಕೆ, ಸೊ ಮಗುವಿಗೆ ಎಷ್ಟು ಬೇಕೋ ಅದು ಚೀಪ್ತದೆ. ಬಟ್ ಸ್ವಲ್ಪ ಅಮೌಂಟ್ ಆಫ್ ಹಾಲು, ಒಂದು ಸ್ವಲ್ಪ ಹಾಲು ಹೊರಗಡೆ, ಹಾಂ 5-10 ml ಹೊರಗಡೆ ಬರ್ತದೆ, ವಿಚ್ ಇಸ್ ನಾರ್ಮಲ್. ಅದರ ಬಗ್ಗೆ ಏನು ತಲೆ ಕೆಡಿಸಬೇಕಾಗಿಲ್ಲ. ಓಕೆ, ಇನ್ ಕೇಸ್ ಲೈಕ್ ಮಗು ಇದು ವೇಟ್ ಗೇನ್ ಸರಿ ಇದೆ, ಈಗ ತಾಯಿಗೆ ಹೇಗೆ ಗೊತ್ತಾಗ್ತದೆ ಹಾಲು ಸಾಕಾಗ್ತದ ಇಲ್ವಾ ಅಂತ? ಅದು ಒಂದು ಕಾಮನ್ ಇದು ಡೌಟ್ ಅಲ್ಲ, ನಾನು ಕೊಡೋದು ಸಾಕಾ, ನಾನು ಪೌಡರ್ ಹಾಲು ಕೊಡಬೇಕಾ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಸೊ ಹೇಗೆ ಗೊತ್ತಾಗೋದು ಹಾಲು ಸಾಕಾಗ್ತದ ಇಲ್ವಾ ಅಂತ? ಹಾಲು ಕುಡಿದ ಮೇಲೆ ಮಗು ಚೆನ್ನಾಗಿ ಮಲ್ಕೊಳ್ತದೆ, ಒಂದು 2-3 hours ಪೀಸ್ಫುಲ್ ಆಗಿ ಮಲಗ್ತದೆ. ಓಕೆ, ಯೂರಿನ್ ಪಾಸ್ ಮಾಡ್ತದೆ ದಿನಕ್ಕೆ ಒಂದು 5-6 times ಮೋಷನ್ ಮಾಡ್ತದೆ. ಸೊ ಅಂಡ್ ಪ್ರಾಪರ್ ವೇಟ್ ಗೇನ್ ಇರ್ತದೆ. ಸೊ ಅಷ್ಟೆಲ್ಲ ಇದ್ರೆ ಆಬ್ವಿಯಸ್ಲಿ ತಾಯಿಗೆ ಹಾಲು ಉತ್ಪಾದನೆ ಸಾಕು ಅಂತ. ಸೊ ಅವಳನ್ನು ರಿಅಶೋರ್ ಮಾಡಬೇಕು. ಮಧ್ಯದಲ್ಲಿ 1-2 times ವಾಮಿಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸಪೋಸ್ ಪದೇ ಪದೇ ಫುಲ್ ವಾಮಿಟ್ ಆಗ್ತದೆ, ವೇಟ್ ಗೇನ್ ಆಗುವುದಿಲ್ಲ, ತುಂಬ ಇರಿಟೇಟರ್ ಆಗಿರ್ತದೆ, ಆಗ ಪೀಡಿಯಾಟ್ರಿಷನಿಗೆ ತೋರಿಸ್ಬೇಕು.
0: ಸೊ ಇದು ಎಲ್ಲ ವಿಚಾರಗಳನ್ನು ಇವತ್ತು ಡಾಕ್ಟರ್ ಮನೀಷಾ ಸಿಕ್ವೇರ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡಿ ತಿಳಿಸ್ಬೋದು, ನೀವು ಅದೇ ರೀತಿ ಅನಿಸಿಕೆಗಳನ್ನು ಹೇಳ್ಬೋದು. ಡಾಕ್ಟರ್ ಜೊತೆಗೆ ಮಾತಾಡಲು ನಿಮಗೆ ಅವಕಾಶ ಇದೆ. ನಿಮ್ಮಲ್ಲಿರುವ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಅಥವಾ ಮಗುವಿಗೆ ನೀಡುವಂಥ ಮೆಡಿಸಿನ್ಗಳ ಬಗ್ಗೆ ನಿಮಗಿರುವಂಥ ಡೌಟ್ಸ್ಗಳನ್ನು ಕೂಡ ನವಜಾತ ಮಕ್ಕಳಿಗೆ ಕೊಡುವಂಥ ಯಾರನ್ನು ಕೇಳಿ ನೀವು ಅಲ್ಲಿ ವೈದ್ಯರಾಗಬೇಡಿ, ವೈದ್ಯರನ್ನೇ ಕೇಳಿ ನೀವು ಒಂದು ಮಗುವಿಗೆ ಪ್ರಾಪರ್ ತಾಯಿ ತಂದೆಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಕರೆ ಮಾಡಿ ಮಾತಾಡಿ. 6-3-6-4-0-49-49 ಈ ಸಂಖ್ಯೆಗೆ. ಸೊ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮನೀಷಾ ಸಿಕ್ವೇರ, ಮಕ್ಕಳ ತಜ್ಞೆ, ಜಿಲ್ಲಾ ಸರ್ಕಾರಿ ವಿಬೆನ್ಲಾಕ್ ಆಸ್ಪತ್ರೆ. ಸೊ ಇದು ರೇಡಿಯೋ ಸಾರಂಗ್, ಲೇಡಿ ಭೂಷಣ್ ಆಸ್ಪತ್ರೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಎಸ್, ಮತ್ತೊಮ್ಮೆ ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮನೀಷಾ ಸಿಕ್ವೇರಾ, ಲಿದಿಘೋಷಣ ಆಸ್ಪತ್ರೆಯಿಂದ ಮಕ್ಕಳ ತಜ್ಞ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತು ನಾನು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ವಿಶೇಷವಾಗಿ ಅವರು ಮಕ್ಕಳ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬರುವಂಥ ರೋಗಗಳ ಬಗ್ಗೆ, ಅದರ ಬಗ್ಗೆ ನಾವಂತೂ ಮಾತಾಡಿದ್ದೇವೆ ಹಿಂದೆ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ಒಂದು ಮಗುವಿನ ಒಂದು ಆರೈಕೆ ಹೇಗಿರಬೇಕು, ಹುಟ್ಟಿದ ಒಂದು 1000 ದಿನಗಳು ಅಥವಾ ಅಂದರೆ ಗರ್ಭಾವಸ್ಥೆಯಿಂದ ಹುಟ್ಟಿದ ನಂತರದ ಒಟ್ಟು 1000 ಡೇಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ವೈದ್ಯರು ಹೇಳ್ತಾರೆ. ಸೊ ಅದರ ಬಗ್ಗೆ ಅವರು ಮಾಡಿದ್ದಾರೆ, ಸೊ ವಿಶೇಷ ಮಾತಾಡಿದ್ದಾರೆ. ಸೊ ಈಗ ವಿಶೇಷವಾಗಿ ನಾವು ಕೇಳೋದು, ಮಕ್ಕಳಿಗೆ ಒಂದು ಎಣ್ಣೆ ಮಸಾಜ್ ಮಾಡ್ತಾರೆ ಡಾಕ್ಟ್ರೆ, ಆಯಿಲ್ ಮಸಾಜ್ ಅಂತ ಮಾಡ್ತಾರೆ. ಅಂದರೆ ಶೇಪಿಂಗ್ ಅ ಚೈಲ್ಡ್ ಅಂತ ಹೇಳ್ತಾರೆ ಅವರು, ಹಿರಿಯವರು. ಈ ರೀತಿ ಇದು ಮಾಡೋದ್ರಿಂದ ಮಗುವಿನ ತಲೆಗೆ ಶೇಪ್ ಬರುತ್ತೆ, ಕೈಕಾಲುಗಳಿಗೆ ಶೇಪ್ ಬರುತ್ತೆ, ಸ್ಟ್ರಾಂಗ್ನೆಸ್ ಬರುತ್ತೆ ಅಂತ. ಸೊ ಆಯಿಲ್ ಮಸಾಜ್ ಜೊತೆಗೆ ಈಗ ಕೃತಕ ಆಯಿಲ್ಸ್ಗಳು ಕೂಡ ಬಂದಿವೆ, ಅಂದರೆ ಏನು ವರ್ಲ್ಡ್ ಮುಂದೆ ಹೋಗುವಾಗ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಾವು ಯಾವುದೇ ಕಂಪನಿಯನ್ನು ಬೆರಳು ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ, ಆದರೂ ಕೂಡ ಆಯಿಲ್ ಮಸಾಜಿಂದ ಮಗುವಿಗೆ ಆಗುವಂಥ ಎಫೆಕ್ಟ್ಗಳು, ಬೆನಿಫಿಟ್ಸ್ಗಳು ಒಂದು ಮಗುವಿನ, ಅಂದರೆ ಬೇರೆ ಬೇರೆ ಮಗುವಿನ ಸ್ಕಿನ್ ಆಗಿರ್ಬೋದು ಅಥವಾ ದೇಹ ಆಗಿರ್ಬೋದು, ಸ್ಪಂದನೆ ನೀಡದಿರುವುದಿರ್ಬೋದು. ಸೊ ಏನು ಹೇಳ್ತೀರಾ?
1: ಸೊ ಆಯಿಲ್ ಮಸಾಜ್ ಮಾಡುವುದು ಮಗುವಿಗೆ ಡೆಫಿನೆಟ್ಲಿ ಬೆನಿಫಿಷಿಯಲ್. ಓಕೆ, ಮಾಡಲೇಬಾರ್ದು ಆ ಥರ ಏನಿಲ್ಲ. ಸೊ ಯಾವಾಗ ಮಾಡಬಾರ್ದು, ಕೆಲವು ಸಲ ಮಕ್ಕಳಿಗೆ ಹುಟ್ಟುವಾಗ ಈ ಶೋಲ್ಡರಿದು ವೀಕ್ನೆಸ್ ಇರ್ತದೆ, ಸ್ವಲ್ಪ ವೀಕ್ನೆಸ್, ಮೂಮೆಂಟ್ ಕಡಿಮೆ. ಅದು ಡೆಲಿವರಿ ಟೈಮಲ್ಲಿ ಡಿಫಿಕಲ್ಟ್ ಡೆಲಿವರಿ ಆದರೆ ಅರ್ಬ್ಸ್ ಪ್ಯಾಲ್ಸಿ ಅಂತ ಹೇಳ್ತೇವೆ ನಾವು, ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ. ಸೊ ಆ ಟೈಮಲ್ಲಿ ಆ ಕೈಯನ್ನು ಮಸಾಜ್ ಮಾಡಬಾರ್ದು, ಯಾಕೆಂದರೆ ನರ್ವ್ ಗ್ರೋತ್ ಆಗಬೇಕು. ಸೊ ಬೇರೆ ನಾರ್ಮಲ್ ಮಗುವಿಗೆ ಆಯಿಲ್ ಮಸಾಜ್ ಡೆಫಿನೆಟ್ಲಿ ಬೆನಿಫಿಷಿಯಲ್. ಓಕೆ, ಸೊ ಬೆಸ್ಟ್ ಆಯಿಲ್ ನಮ್ಮಲ್ಲಿ ಏನು ಅವೈಲೇಬಲ್ ಇದೆ, ಕೋಕೋನಟ್ ಆಯಿಲ್, ಅದನ್ನೇ ಯೂಸ್ ಮಾಡ್ಬೋದು. ಓಕೆ, ಸೊ ಆಯಿಲ್ ಮಸಾಜ್ ಯಾವಾಗ ಮಾಡಬೇಕು, ಈ ಮಗುವಿದು ಫೀಡ್ ಆಗಿ 1 ಗಂಟೆ ಆದಮೇಲೆ ಮಾಡೋದು ಬೆಸ್ಟ್.
0: ಓಕೆ
1: ಓಕೆ, ಯಾಕೆಂದರೆ ಅದು ಹಾಲು ಹೊರಗಡೆ ಬರುವ ಚಾನ್ಸಸ್ ಅದೆಲ್ಲ ಇರ್ತದೆ. ಸೊ ಬೆಸ್ಟ್ ಇಸ್ 1 hour ಆಫ್ಟರ್ ಫೀಡ್ ಮಸಾಜ್ ಮಾಡಲಿಕ್ಕೆ. ಮಸಾಜ್ ಜೆಂಟಲ್ ಮಸಾಜ್ ಮಾಡೋದು, ತುಂಬ ವಿಗರಸ್ ಮಸಾಜ್ ಅದೆಲ್ಲ ಬೇಕಾಗಿಲ್ಲ. ಕೆಲವು ಸಲ ಮಕ್ಕಳಿದು ತಲೆ ಮೇಲೆ ಭಾಗ ಸ್ವಲ್ಪ ಸಾಫ್ಟ್ ಇರ್ತದೆ, ಅದು ಡೆಲಿವರಿ ಟೈಮಲ್ಲಿ ಪಾಸ್ ಆಗುವಾಗ ಮಗುವಿದು ತಲೆ ಅದು ಸ್ವಲ್ಪ ಶೇಪ್ ಇಲಾಂಗೇಟೆಡ್ ಆಗಿ ಆ ಥರ ಇರ್ಬೋದು ಮಗುವಿದು ತಲೆ. ಸೊ ಅದು ಕ್ರಮೇಣ ಸರಿ ಆಗ್ತದೆ.
0: ಈ ಮಸಾಜಿಂದಲೇ ಕರೆಕ್ಟ್ ಆಗೋದು
1: ಅಲ್ಲ, ನಾರ್ಮಲ್ ಆಗಿ ಸಹ ಸರಿ ಆಗ್ತದೆ, ಬಟ್ ಮಸಾಜ್ ಮಾಡ್ಬೋದು, ಸ್ವಲ್ಪ ಜೆಂಟಲ್ ಇರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಈ ಮಸಾಜಿಂದ ಬೇಬಿಗೆ ಏನು ಬೆನಿಫಿಟ್ಸ್? ಒಂದು, ಸಪೋಸ್ ತಾಯಿಯೇ ಮಸಾಜ್ ಮಾಡೋದಾದರೆ ಬೆಸ್ಟ್, ಇಮೋಷ್ನಲ್ ಬಾಂಡಿಂಗ್ ಆಗ್ತದೆ. ಸೊ ಮಗುವಿಗೆ ಒಳ್ಳೆ ಸರ್ಕ್ಯುಲೇಷನ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಅದೆಲ್ಲ ಇಂಪ್ರೂವ್ ಆಗ್ತದೆ ಮಸಾಜ್ ಟೈಮಲ್ಲಿ. ಪ್ಲಸ್ ಸ್ಕಿನ್ನಿಗೆ ಹೈಡ್ರೇಷನ್ ಸಿಗ್ತದೆ, ಒಂಥರ ನ್ಯಾಚುರಲ್ ಮಾಯಿಶ್ಚರೈಸರ್ ಥರನೇ ಫೀಲಿಂಗ್ ಬರ್ತದೆ. ನೆಕ್ಸ್ಟ್ ಮಗುವಿಗೆ ಇದು ಮಸಲ್ ಡೆವಲಪ್ಮೆಂಟ್ ಅದೆಲ್ಲ ಹೆಲ್ಪ್ ಆಗ್ತದೆ, ಪ್ಲಸ್ ಒಳ್ಳೆ ನಿದ್ದೆ ಸಹ ಬರ್ತದೆ. ಸೊ ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮಗುವಿಗೆ.
0: ಓಕೆ, ಕೆಲವು ಮಕ್ಕಳಿಗೆ ಅದು ಆಯಿಲ್ ಅಲರ್ಜಿ ಇದ್ದರೆ ಏನು ಮಾಡಬೇಕು, ಅದರಿಂದ ಆಗದೆ ಏನಾದರೂ ಪರ್ಯಾಯ ಉಪಾಯಗಳಿವೆಯಾ?
1: ಹಾಂ, ಆಯಿಲ್ ಅಲರ್ಜಿ ಆದರೆ ಕೆಲವು ಸ್ಕಿನ್ ರ್ಯಾಷಸ್ ಅದೆಲ್ಲ ಆಗ್ಬೋದು ಕೆಲವು ಮಕ್ಕಳಿಗೆ.
0: ಶೀತ ಆಗುವಂಥ ಸಮಸ್ಯೆಗಳು ಕೂಡ ಇರಬಹುದು ಕೆಲವು.
1: ಆಗ್ಬೋದು, ಬಟ್ ಆಗ ಅದು ಆಯಿಲ್ ಮಸಾಜ್ ಅವಾಯ್ಡ್ ಮಾಡ್ಬೋದು. ಸೊ ಸ್ನಾನ ಆದ ಕೂಡಲೇ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಬರ್ತವೆ. ಓಕೆ, ತುಂಬ ತುಂಬ ಬ್ರ್ಯಾಂಡ್ಸ್ ಇವೆ, ಪೀಡಿಯಾಟ್ರಿಷಿಯನ್ ಅಡ್ವೈಸ್ ಮಾಡ್ತಾರೆ. ಸೊ ಸ್ಕಿನ್ ಫುಲ್ಲಿ ಡ್ರೈ ಆಗುವ ಮೊದಲು ಸ್ವಲ್ಪ ಮಾಯಿಶ್ಚರ್ ಇರಬೇಕು, ಬೆಸ್ಟ್ ಆಗ ಆ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಬೋದು. ಮತ್ತು ಇದು ಸ್ನಾನ ಆದ ಕೂಡಲೇ ಅಲ್ಲ, ಐ ಮೀನ್ ಒಂದ್ಸಲ ಮಾತ್ರ ಅಲ್ಲ, ಡಿಪೆಂಡಿಂಗ್ ಆನ್ ದ ನೀಡ್. ಈಗ ಸ್ಕಿನ್ ತುಂಬ ಡ್ರೈ ಫೀಲ್ ಅನಿಸಿದ್ರೆ 2-3 times ದಿನಕ್ಕೆ ಹಾಕ್ಬೋದು ಮಾಯಿಶ್ಚರೈಸಿಂಗ್.

0: ರೀತಿ ಮಾಡಬೇಕು ಅದು ಕೂಡ ಇದೆ. ಸೊ ಮಕ್ಕಳನ್ನು ಯಾರು ಹೋಲ್ಡ್ ಮಾಡಬೇಕು, ವಿಶೇಷವಾಗಿ ಆರಂಭದ ದಿನಗಳಲ್ಲಿ ಹೂಸ್ ಹ್ಯಾಂಡ್ಸ್ ಆರ್ ದ ಬೆಸ್ಟ್ ಹ್ಯಾಂಡ್ಸ್ ಅಂತ ಹೇಳ್ತೇವೆ. ಸಿಕ್ಕ ಸಿಕ್ಕವರ ಕೈಯಲ್ಲಿ ಕೊಟ್ಟು ಮಗುವಿಗೆ ಅವನು ಹೇಳ್ತಾರೆ, ಅದು ನಾವು ಹೇಳ್ತೇವೆ ಅಂದರೆ ಫೀಲ್ ಅಥವಾ ಒಂದು ಕೊಡುವುದಕ್ಕಿಂತ ಯಾರು ಬೆಸ್ಟಾಗಿ ಮಗುವನ್ನು ಹೋಲ್ಡ್ ಮಾಡ್ಬೋದು?
1: ಮಗುವನ್ನು ಆ್ಯಕ್ಚುಲಿ ತಾಯಿಯೊಟ್ಟಿಗೇ ಇರಬೇಕು. ಮೋಸ್ಟ್ ಆಫ್ ದ ಟೈಮ್ ಮಗು ತಾಯಿಯೊಟ್ಟಿಗೇ ಇರಬೇಕು, ಒಂದೇ ಬೆಡ್ಡಲ್ಲಿ ತಾಯಿ ಜೊತೆ. ಅದಕ್ಕೆ ನಾವು ರೂಮಿಂಗ್ ಇನ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ತಾಯಿದು ಮತ್ತು ಮಗುವಿದು ಮಧ್ಯ ಇಮೋಷ್ನಲ್ ಬಾಂಡಿಂಗ್ ಇಂಪ್ರೂವ್ ಆಗ್ತದೆ, ತಾಯಿಗೆ ಬೆಟರ್ ಹಾಲು ಉತ್ಪನ್ನ ಆಗ್ತದೆ. ಸೊ ಪ್ರೈಮರಿ ಇದು ಹೆಲ್ತ್ ಕೇರ್ ಗಿವರ್ ತಾಯಿ, ಬಟ್ ಕ್ಲೋಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರು ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಮಗುವನ್ನು. ಎಸ್ಪೆಷಲಿ ಮಗುವನ್ನು ಹಿಡಿಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾವು ಅದು ನೆಕ್ ಸಪೋರ್ಟ್ ಇರುವುದಿಲ್ಲ, ಸೊ ಒಂದು ಕೈಯನ್ನು ಮಗುವಿದು ಕುತ್ತಿಗೆಯ ಹಿಂದೆ ಇಟ್ಕೊಂಡು ಸಪೋರ್ಟ್ ಮಾಡಿಯೇ ಹಿಡಿಬೇಕು.
0: ಅದು ಮೇನ್ ಆಗಿ ಕಲಿಬೇಕು.
1: ಹೌದು,
0: ಚಿಕ್ಕ ಮಕ್ಕಳಿದ್ರೆ ಅವರ ಹತ್ರ ಕೈಯಲ್ಲಿ ಕೂಡ ಕೆಲವರು ಕೊಡುವವರು ಇದ್ದಾರೆ. ಸೊ ಆ ಮಗುವಿಗೆ ಅದರ ನಾಲೆಜ್ ಇರುವುದಿಲ್ಲ. ಸೊ ಹಾಗಾಗಿ ಅದನ್ನು ಎಷ್ಟು ಅವಾಯ್ಡ್ ಮಾಡಬೇಕು, ಯಾಕೆಂದರೆ ಕೆಲವು ಸಲ ಮಕ್ಕಳು ಸ್ವಲ್ಪ ಮಗು ಏನಾದರೂ ಸುಸು ಮಾಡಿತಂತ ಅಥವಾ ಏನಾದರೂ ಮಾಡಿದರೆ ಮಗುವನ್ನು ಕೆಳಗೆ ಹಾಕುವಂಥ ಸಾಧ್ಯತೆ ಕೂಡ ಇದೆ, ಅಂದರೆ ಮೈ ಸ್ವಲ್ಪ ಒದ್ದೆ ಆಗುವಾಗ. ಸೊ ಇಲ್ಲಿ ಎಷ್ಟು ಕೇರ್ಫುಲ್ ಇರುವುದು ತುಂಬ ಒಂದು ಅವಶ್ಯಕತೆ ಇದೆ. ಎಷ್ಟೋ ಇಂಥ ಘಟನೆಗಳಾಗಿ ಮಕ್ಕಳು ಕೆಳಗಡೆ ಬಿದ್ದು ತಲೆಗೆಲ್ಲ ಪೆಟ್ಟು ಮಾಡಿಕೊಂಡಂಥ ಘಟನೆಗಳಾಗಿರ್ಬೋದು ಅಥವಾ ಕೋಮಕ್ಕೆ ಜಾರಿದಂಥ ಘಟನೆಗಳು ಕೂಡ ಇವೆ.
1: ಅದು ಸೂಪರ್ವೈಸ್ ಮಾಡಿಯೇ ಮಕ್ಕಳ ಜೊತೆ ಕೊಡಬೇಕು. ಆ್ಯಕ್ಚುಲಿ ಮಗುವನ್ನು ಸಣ್ಣ ಮಕ್ಕಳ ಕೈಯಲ್ಲಿ ಕೊಡಲೇಬಾರದು, ಬಿಕಾಸ್ ಅದು ತುಂಬ ಡೇಂಜರಸ್. ಇನ್ ಕೇಸ್ ಅವರಿಗೆ ಆಡಲಿಕ್ಕಿದ್ರೆ ಅವರು ಬೆಡ್ಡಲ್ಲಿ ಕೂತ್ಕೊಂಡು ಮಗು ಒಟ್ಟಿಗೆ ಆಡಲಿ, ಬಟ್ ಒಂದು ಅಡಲ್ಟ್ ಸೂಪರ್ವಿಷನ್ ಬೇಕೇ ಬೇಕು.
0: ಅದರಲ್ಲೂ ಕೂಡ ಎರಡು ವಿಚಾರಗಳು ಮಕ್ಕಳು ನೋಡ್ಬೋದು, ಒಂದು ಬೆಳೆದಂಥ ಮಕ್ಕಳುಗಳು 5-6 ನಂತರ ಮಕ್ಕಳುಗಳು. ಸೊ ಅವರಿಗೆ ಸ್ವಲ್ಪ ನಾಲೆಜ್ ಇರುತ್ತದೆ, ಇದು ನನ್ನ ತಮ್ಮ ತಂಗಿಯಮ್ಮ ಅಂತ. ಅದಕ್ಕಿಂತ ಮುಂಚೆ ಒಂದು 2-3 ವರ್ಷದ ಮಕ್ಕಳುಗಳು, ಅವರಿಗೆ ಆ ಚಿಕ್ಕ ಮಗು ಹುಟ್ಟಿದರೆ ನನ್ನ ವೈರಿ ಎಂಬಂಥ ಭಾವನೆ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ತಂದೆ ತಾಯಿ ಇಲ್ಲದಾಗ ಕೆಲವೊಂದು ಕಣ್ಣಿಗೆ ಕುಕ್ಕುವುದ, ಚೂಟುವುದ, ಈ ರೀತಿ ಮಾಡ್ತಾರೆ. ಸೊ ಇಲ್ಲಿ ಯಾವ ರೀತಿ ಒಂದು ಮುತುವರ್ಜಿ ಅಂದರೆ ಹೊಸ ಮಗುವಿಗೆ ಅಂದರೆ ಅದಕ್ಕೆ ಅಂದರೆ ತಂದೆ ತಾಯಿ ಈಗ ಆ ಮಗುವಿಗೆ ಪ್ರಯಾರಿಟಿ ಕೊಡುವಾಗ ಇದನ್ನು ಸೈಡ್ ಲೈನ್ ಮಾಡಿದೆ ಅಂದರೆ ಆರಂಭದಲ್ಲೇ ಮಗುವಲ್ಲಿ ಮಸ್ಸರ ಮೂಡುವಂಥ ಭಾವನೆಗಳು ಅದಂತೆ 2-3 ಅಥವಾ 4 ವರ್ಷದ ಮಕ್ಕಳಲ್ಲಿ. ಬೆಳೆದಂಥ ಮಗು ಗೊತ್ತಾಗ್ತದೆ ಅಂತ. ಇಲ್ಲಿ ಏನು ಇಷ್ಟು ತಂದೆ ತಾಯಿಗಳ ಪಾತ್ರ ಏನಿದೆ ನಮ್ಮ ನವಜಾತ ಮಗುವಿನ ಆರೈಕೆಯಲ್ಲಿ ಮತ್ತು ಇನ್ನೊಂದು ಮಗುವಿನ ಆರೈಕೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು?
1: ಅದು ತಂದೆ ತಾಯಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಪ್ಲಸ್ ಈ ಮಕ್ಕಳನ್ನು ಒಬ್ಬರೇ ಬಿಡಬಾರ್ದು, ಯಾರಾದರೂ ದೊಡ್ಡವರು ಇರಲೇಬೇಕು ಸೂಪರ್ವೈಸ್ ಮಾಡಲಿಕ್ಕೆ.
0: ಎಷ್ಟೋ ಘಟನೆಗಳಾಗಿವೆ.
1: ಹೌದು.
0: ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಈಗ ಬರೋದಾದರೆ ಆರಂಭಿಕ ಒಂದು ವರ್ಷಗಳಲ್ಲಿ ಮಕ್ಕಳಲ್ಲಿ ಯಾವುದೆಲ್ಲ ಕಾಯಿಲೆಗಳು ಬರಬಹುದು ಡಾಕ್ಟರ್? ಸೊ ಅದಕ್ಕೆ ಯಾವ ರೀತಿ ಆರೈಕೆ ಅತಿ ಇಂಪಾರ್ಟೆಂಟ್ ಆಗಿ ಬೇಕು?
1: ಓಕೆ, ಇನಿಷಿಯಲಿ ಈ ನವಜಾತ ಶಿಶುಗಳಲ್ಲಿ ಕಣ್ಣಿದು ಕೇರ್ ಒಳ್ಳೆ ರೀತಿಯಲ್ಲಿ ಮಾಡಬೇಕು.
0: ಐ ಕೇರ್.
1: ಓಕೆ ಓಕೆ, ಐಸನ್ನು ಒಂದು ಕ್ಲೀನ್ ಸಾಫ್ಟ್ ಬಟ್ಟೆಯಲ್ಲಿ ಒರೆಸಬೇಕು. ಯಾಕೆಂದರೆ ವಿದಿನ್ 10 ಡೇಸೇ ನೋಡ್ತೇವೆ ನಾವು, ಕಾಮನ್ ಅದು. ತುಂಬ ಮಕ್ಕಳ ಕಣ್ಣಲ್ಲಿ ಪಸ್ ಥರ ಡಿಸ್ಚಾರ್ಜ್ ಬರ್ತಾ ಇರ್ತದೆ, ಸೊ ಅದಕ್ಕೆ ನಾವು ಕಂಜಂಕ್ಟಿವೈಟಿಸ್ ಹೇಳ್ತೇವೆ. ಸೊ ಆ ಥರ ಇರುವಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸೂಟೇಬಲ್ ಐ ಡ್ರಾಪ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದು ಒಂದು ಕಾಮನ್ ಕಂಡೀಷನ್. ಮತ್ತೆ ಇನ್ನೊಂದು, ಸಣ್ಣ ಮಕ್ಕಳ ಐ ಲ್ಯಾಶಿಗೆ ಕಾಜಲ್ ಹಾಕಲೇಬಾರ್ದು,
0: ತಪ್ಪಿಸ ಹಾಕಬಾರ್ದು.
1: ಯಾಕೆಂದ್ರೆ ಆ ಕಾಜಲ್ ಅಲ್ಲಿ ಲೆಡ್ ಇರ್ತದೆ, ಸೊ ಲೆಡ್ ಅದು ಒಂದು ಟಾಕ್ಸಿಕ್
0: ಅಂಶ ಇರ್ತದೆ.
1: ಹೌದು, ಅದು ಟಾಕ್ಸಿಕ್. ಪ್ಲಸ್ ಅದು ಹಾಕಿದ್ರು ಕಂಜಂಕ್ಟಿವೈಟಿಸ್ ಹಾಕ್ಬೋದು, ಅಥವಾ ಬೇರೆ ಕಣ್ಣಿದು ಕಂಡೀಷನ್ ಸ್ಟ್ರಾಕೋಮಾ ಅದೆಲ್ಲ ಶುರು ಆಗ್ಬೋದು. ಸೊ ಕಾಜಲ್ ಹಾಕಲೇಬಾರ್ದು. ಓಕೆ, ಅದು ಕಣ್ಣಿದ್ದು ಬಗ್ಗೆ. ನೆಕ್ಸ್ಟ್ ಈ ಹೊಕ್ಕಳ ಬಳಿ ಇರ್ತದಲ್ಲ, ಸೊ ಸಾಮಾನ್ಯವಾಗಿ ಅದು 7 ಡೇಸಲ್ಲಿ ಬಿದ್ದು ಹೋಗ್ತದೆ. ಹೋಗಿ ಕೆಲವು ಸಲ ಅದರಿಂದ ಸ್ವಲ್ಪ ನೀರು ಥರ ಬರುವುದು, ಅಥವಾ ರೇಷೆ ಥರ ಬರುವುದು, ಅಥವಾ ಬ್ಲಡ್ ಬರುವುದು, ಅದೆಲ್ಲ ಇರ್ತದೆ. ನಾರ್ಮಲ್ ಹೊಕ್ಕಳ ಬಳಿಗೆ ನಾವು ಏನು ಹಚ್ಚಬೇಕಾಗಿಲ್ಲ, ಜಸ್ಟ್ ಕ್ಲೀನ್ ಡ್ರೈ ಆಗಿಟ್ಟರೆ ಸಾಕು, ತನ್ನಷ್ಟಕ್ಕೆ ಡ್ರೈ ಆಗಿ ಬಿದ್ದು ಹೋಗ್ತದೆ. ಬಟ್ ಇಂಥ ಕಂಡೀಷನ್, ಅದರ ಸುತ್ತು ರೆಡ್ನೆಸ್ ಅದೆಲ್ಲ ಇದ್ದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಸಣ್ಣ ಮಕ್ಕಳಲ್ಲಿ ಸೀನುವುದು, ಬಿಕ್ಕಳಿಕೆ ಬರುವುದು ಅದೆಲ್ಲ ಇರ್ತದೆ. ಸೊ ಅದು ಏನು ಕಾಯಿಲೆ ಅಲ್ಲ. ಓಕೆ, ಜನ ಏನು

0: ಮಾಡ್ತಾರೆ, ಮಗುವಿಗೆ ಶೀತ ಆಗಿದೆ ಅಂತ ಬರ್ತಾರೆ. ಓಕೆ, ಸೊ ಸಿ ಅನ್ನೋದು ಅದು ನಾರ್ಮಲ್ ನ್ಯೂ ಬಾರ್ನ್ ರಿಫ್ಲೆಕ್ಸ್, ಅದಕ್ಕೆ ಏನು ಬೇಕಾಗಿಲ್ಲ, ನಾರ್ಮಲ್ ಅದು. ಕೆಲವು ಸಲ ಅಲ್ಲ, ತುಂಬ ಸಲ ನೋಸ್ ಬ್ಲಾಕ್ ಇರ್ತದೆ, ಒಂಥರ ಗುರು ಗುರು ಶಬ್ದ ಆ ಥರ ಫೀಡ್ ಮಾಡೋದಿಲ್ಲ. ಸೊ ನೋಸ್ ಬ್ಲಾಕ್ ಮಕ್ಕಳಲ್ಲಿ ಕಾಮನ್, ಅದು ಶೀತ ಅಂತ ಅನ್ಕೋಬಾರ್ದು. ಓಕೆ, ಸೊ ಅದಕ್ಕೆ ನಾವು ಏನು ಮಾಡ್ತೇವೆ, ಸಲೈನ್ ನೇಸಲ್ ಡ್ರಾಪ್ಸ್ ಕೊಡ್ತೇವೆ. ಇದು ನಾವು ಹಾಲು ಕುಡಿಸುವ 10 ನಿಮಿಷ ಮೊದಲು ಹಾಕಬೇಕು. ಯಾಕೆಂದರೆ ಈಗ ಸಪೋಸ್ ಬಾಯಿಗೆ ಔಷಧಿ ಹಾಕಿದರೆ ಶೀತಕ್ಕೆ, ಅದೆಲ್ಲ ಬ್ಲಾಕ್ ಆಗಿ ಪುನಃ ನೋಸ್ ಬ್ಲಾಕ್ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. 6 ಮಂತ್ಸ್ ತನಕ ಏನು ಬಾಯಿ ಔಷಧಿ ಹಾಕ್ಲಿಕ್ಕಿಲ್ಲ, ಓನ್ಲಿ ನೇಸಲ್ ಸಲೈನ್ ಡ್ರಾಪ್ಸ್, ಅದು ಸಹ ಮೆಡಿಸಿನ್ ಇದ್ದ ಡ್ರಾಪ್ಸ್, ಅದು ಸಹ ಹಾಕ್ಲಿಕ್ಕಿಲ್ಲ. ಈಗ ನಮಗೆ ನೋಸ್ ಬ್ಲಾಕ್ ಆದರೆ ನಾವು ಬಾಯಿಂದ ಉಸಿರಾಡ್ತೇವೆ, ಅಲ್ಲ ಬಾಯಿಂದ ಉಸಿರಾಡ್ತೇವೆ, ಆದರೆ ಮಗುವಿಗೆ ಬಾಯಿಂದ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋಸ್ ಬ್ಲಾಕ್ ಆದರೆ ತುಂಬ ಕಷ್ಟ ಪಡ್ಕೊಳ್ತದೆ, ಫೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಓನ್ಲಿ ಮೆಡಿಸಿನ್ ಇಸ್ ಸಲೈನ್ ನೇಸಲ್ ಡ್ರಾಪ್ಸ್. ಡ್ರಾಪ್ಸ್ ಹಾಕಿದರೆ ಅದು ಮ್ಯೂಕಸ್ ಏನೆಲ್ಲ ಇರ್ತದೆ ಅದು ಕ್ಲಿಯರ್ ಆಗ್ತದೆ, ಅದು ಒರೆಸಿ ತೆಗಿಬೋದು. ಸೊ ಅಷ್ಟೇ, ಮತ್ತು ಈ ಸಲೈನ್ ನೇಸಲ್ ಡ್ರಾಪ್ಸ್ ನಾವು ಎಷ್ಟು ಸಲ ಬೇಕಾದರೂ ಹಾಕ್ಬೋದು. ಸೊ ಅದು ಒಂದು ಕಾಮನ್, ಶೀತ ಆಗಿದೆ ಅಂತ ಬರ್ತಾರಲ್ಲ, ಸೊ ಅದಕ್ಕೆ
1: ಸ್ನಾನ ಮಾಡಿಸ್ಬೋದು ಮಗುವಿಗೆ,
0: ಸ್ನಾನ ಮಾಡಿಸ್ಬೋದು.
1: ಓಕೆ, ತಲೆಗೊಂದು ಸ್ನಾನ ಮಾಡಿಸದೆ ಮೈಗೆಲ್ಲ ಮಾಡಿಸ್ಬೋದು.
0: ಹಾಂ, ಸ್ನಾನ ಮಾಡಿಸ್ಬೋದು, ಅದರಿಂದ ಏನು ಇದು ಇಲ್ಲ, ತೊಂದರೆ ಇಲ್ಲ.
1: ಸೊ ನಂತರ ಬೇರೆ ಯಾವ ಸಮಸ್ಯೆಗಳು, ಆ ಹೊಕ್ಕುಳ ಬಳ್ಳಿ ಬಿದ್ದದನ್ನು ಕೆಲವರು ತೆಗೆದಿಟ್ಕೊಳ್ತಾರೆ,
0: ಪ್ರಿಸರ್ವ್ ಮಾಡ್ತಾರೆ ಈಗ.
1: ಯಾಕೆ ಅದು, ಏನಿದೆ ಅದರಲ್ಲಿ?
0: ಅದು ಒಂದು ಬೇಬಿದು ಮೆಮೊರಿ ಅಂತ ಆ ಥರ ಇರ್ಬೋದು. ಈಗ ರೆಸಿನ್ ಆರ್ಟ್ ಅಲ್ಲಿ ಎಲ್ಲ ಅದೆಲ್ಲ ಪ್ರಿಸರ್ವ್ ಮಾಡ್ತಾರೆ,
1: ಕೆಲವರು ಮಗುವಿನ ಹಲ್ಲುಗಳನ್ನು ಪ್ರಿಸರ್ವ್ ಮಾಡ್ತಾರೆ. ಹೌದು,
0: ಆ ಫಸ್ಟ್ ಕೂದಲು ಅದೆಲ್ಲ ತಾಯಿ ಪೇರೆಂಟ್ಸ್ ಇದು ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ತಾರೆ.
1: ಅದರಲ್ಲಿ ಏನು ಹಾರ್ಮ್ಸ್ ಇಲ್ಲ?
0: ಇಲ್ಲ ಇಲ್ಲ, ಏನಾಗೋದಿಲ್ಲ.
1: ಓಕೆ, ಸೊ ಇನ್ನು ಕೂಡ ಕೇಳಬೇಕಾದ್ರೆ, ಸೊ ಟೆಂಪ್ರೇಚರ್ ಬಗ್ಗೆ ನೀವು ಇವತ್ತು ಮಾತಾಡಿದ್ದೀರಾ, ಹಲವಾರು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಡಾಕ್ಟರ್. ವಿಶೇಷವಾಗಿ ಒಂದು ಕ್ಲೆನ್ಲಿನೆಸ್ ಬಗ್ಗೆ ಕೂಡ ಮಾತಾಡಿದ್ದೀರಾ, ಯಾವೆಲ್ಲ ಕ್ಲೋತಿಂಗ್ಗಳನ್ನು ಮಾತಾಡಿದ್ದೀರಾ. ನಾವು ನೋಡಿರ್ಬೋದು ಇವತ್ತಿನ ದಿನಗಳಲ್ಲಿ, ಸೊ ನವಜಾತ ಶಿಶುಗಳ ಆರೈಕೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಇವೆ. ಸೊ ಆರಂಭದಲ್ಲಿ ಯಾವುದೆಲ್ಲ ಒಂದು ಟಫೆಸ್ಟ್ ಜ್ವರ ಎಲ್ಲ ಬಂದರೆ ಏನು ಮಾಡಬೇಕು ವಿಶೇಷವಾಗಿ?
0: ಓಕೆ, ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ 2ನೇ ಅಥವಾ 3ನೇ ದಿನ.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ರತ್ನಶೆಟ್ಟಿ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಹೇಳಿ. ಹ್ಞೂ, ಯಾವುದು? ನೀವು ಮಾತಾಡಿದ್ದು ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ಮಾತಾಡ್ಬೋದಾ ಮ್ಯಾಮ್? ಇಲ್ಲ ಇಲ್ಲ, ಕೇಳಿ ಹೇಳಿ. ಹೌದು, ಹೇಳಿ ಮ್ಯಾಮ್. ಹೀಗೆ ಹೇಳಿ.
2: ಅಲ್ಲ,
1: ಈಗ ಕೇಳಿ ಪ್ರಶ್ನೆ. ಕಿವಿಯೊಳಗೆ ಅಲ್ವಾ? ಓಕೆ, ಅಲ್ಲ ಒಂದು ಪ್ರಶ್ನೆ ಕೇಳಿದ್ವಿ, ಇನ್ನೊಂದು ಪ್ರಶ್ನೆ ನಮಗೆ ಸ್ಪಷ್ಟವಾಗಿ ಕೇಳಲಿಲ್ಲ. ನೀವು ಎರಡನೇ ಪ್ರಶ್ನೆ ಏನಂತ? ಓಕೆ ಓಕೆ, ಧನ್ಯವಾದಗಳು ಪ್ರಶ್ನೆಗೆ ಉತ್ತರಿಸ್ತೇವೆ. ಸೊ ಅವರು ಕೇಳಿದ ಪ್ರಶ್ನೆ ಡಾಕ್ಟ್ರೆ, ಅಂದರೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ ಅಥವಾ ಮಗುವನ್ನು ವಿಶೇಷವಾಗಿ ಮಾಡಿಸುವಾಗ ಕಿವಿಯೊಳಗೆ ಎಣ್ಣೆ ಹೋಗುವಂಥ ಸಾಧ್ಯತೆ ಇಲ್ವಾ? ಸೊ ಅದರ ಬಗ್ಗೆ ಏನು ಹೇಳ್ತೀರಾ?
0: ಅದು ಕೇರ್ಫುಲ್ ಆಗಿರಬೇಕು ನಾವು. ಕೆಲವರು ಬೇಕಂತ ಕಿವಿಯಲ್ಲಿ ಎಣ್ಣೆ ಹಾಕ್ತಾರೆ, ಬಟ್ ಅದು ಅಲೌಡ್ ಅಲ್ಲ. ಕಿವಿಯೊಳಗೆ ಎಣ್ಣೆ ಹಾಕಲಿಕ್ಕೆ ಇಲ್ಲ.
1: ಕಿವಿಯೊಳಗೆ ಯಾವುದೇ ಫಾರಿನ್ ಪಾರ್ಟಿಕಲ್ಸ್ ಹಾಕ್ಲೇಬಾರದು
0: ಹಾಕ್ಲೇಬಾರದು
1: ಅನ್ಲೆಸ್ ಅಂಟಿಲ್ ENT ಸಜೆಸ್ಟ್ ಅಥವಾ
0: ಹೌದು ಹೌದು
1: ಅವರು ಅಂದ್ರೆ ಕಿವಿಗೆ ಏನೋ ಸಮಸ್ಯೆ ಆದಾಗ ವೈದ್ಯರು ಸಜೆಸ್ಟ್ ಮಾಡಿದಂತ ಒಂದು ಡ್ರಾಪ್ಸ್ ಗಳನ್ನು
0: ಡ್ರಾಪ್ಸ್ ಅಷ್ಟೇ ಅದು ಸಹ ಪ್ರಾಬ್ಲಮ್ ಇದ್ರೆ ಬಟ್
1: ವ್ಯಾಕ್ಸ್ ಕೂಡ ತೆಗಿಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ
0: ಇಲ್ಲ
1: ಓಕೆ
0: ವ್ಯಾಕ್ಸ್ ಫಾರ್ಮ್ ಆಗ್ತದೆ ಅದು ಸ್ವಲ್ಪ ದಿನ ಆದ್ಮೇಲೆ ಮೇ ಬಿ 1-2 months ಆದ್ಮೇಲೆ ಐ ಮೀನ್ ಅಷ್ಟು ಸಣ್ಣ ಏಜ್ ಅಲ್ಲಿ ವ್ಯಾಕ್ಸ್ ಫಾರ್ಮ್ ಆಗುದಿಲ್ಲ
1: ಅದು ಕೂಡ ತೆಗಿಲಿಕ್ಕಿಲ್ಲ
0: ವ್ಯಾಕ್ಸ್ ಫಾರ್ಮ್ ಆದ್ರೂ ಸಹ ಅದು ಹೊರಗಡೆ ಬರುವ ಮೆಕ್ಯಾನಿಸಮ್ ಇರ್ತದೆ ಕಿವಿಯಲ್ಲಿ ಸೊ ನಾವು ಬಡ್ ಎಲ್ಲ ಹಾಕಿದ್ರೆ ಈಗ ದೊಡ್ಡ ಮಕ್ಕಳಲ್ಲಿ ಅಥವಾ ನಾವು ನಮ್ಗೆ ಬಡ್ ಹಾಕಿದ್ರೆ ಏನೆಲ್ಲ ವ್ಯಾಕ್ಸ್ ಇದೆ ಅದು ಒಳಗೆ ಹೋಗ್ತದೆ ಇಯರ್ ಡ್ರಮ್ಮಿಗೆ ಹೌದು ನೋವಾಗುವ ಚಾನ್ಸ್ ಅದೆಲ್ಲ ಇರ್ತದೆ ಸೊ ಇನ್ ಕೇಸ್ ಆ ವ್ಯಾಕ್ಸ್ ತುಂಬಾ ಗಟ್ಟಿ ಆದ್ರೆ ENT ಅವ್ರು ಏನ್ ಮಾಡ್ತಾರೆ ವ್ಯಾಕ್ಸ್ ಡಿಸಾಲ್ವ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ಡ್ರಾಪ್ಸ್ ಕೊಡ್ತಾರೆ ಸೊ ಅದು ಒಂದು ದಿನಕ್ಕೆ 5-6 ಸಲ ಹಾಕಿದ್ರೆ ವ್ಯಾಕ್ಸ್ ಡಿಸಾಲ್ವ್ ಆಗಿ ತನ್ನಷ್ಟಕ್ಕೆ ಬರ್ತದೆ
1: ಹೊರಗಡೆಯಿಂದ ಕಾಟನ್ ಅಲ್ಲಿ ಹೊರಿಸಿದ್ರೆ
0: ಜಸ್ಟ್ ಹೊರಿಸಿದ್ರೆ ಸಾಕು
1: ಓಕೆ ಸೊ ನೀವು ಯಾವತ್ತೂ ಕೂಡ ಕಿವಿಗೆ ಬಡ್ಸ್ ಹಾಕಿ ಅದನ್ನ ವ್ಯಾಕ್ಸ್ ಅನ್ನು ಮುಂದೆ ತಟ್ಟಿಯಲ್ಲಿ ಬ್ಲಾಕ್ ಮಾಡಬೇಡಿ ಅದನ್ನ ಕಾಂಕ್ರೀಟ್ ಇದ್ದಾಗ ಹೇಗೆ ಎಂಸಿಲ್ ಇದೆಯಾ ಅದೇ ರೀತಿ ವ್ಯಾಕ್ಸ್ ಕೂಡ ಮತ್ತೆ ಒಂದ್ಸಲ ಸ್ಟ್ರಾಂಗ್ ಆದ್ರೆ ಅದು ತೆಗಿಲಿಕ್ಕೆ ಆಗಲ್ಲ ಅಂತ
0: ಹೌದು
1: ಸೊ ಆ ರೀತಿ ಹೇಳಿ ಡಾಕ್ಟರ್ ಅದೇ ಆರಂಭದಲ್ಲಿ ಯಾವೆಲ್ಲ ಒಂದು ವಿಶೇಷ ಒಂದು ಕಾಯಿಲೆಗಳ ಬಗ್ಗೆ ನೀವು ಹೇಳ್ತಿದ್ರಿ
0: ಮತ್ತೆ ಇನ್ನೊಂದು ಸಣ್ಣ ಮಕ್ಕಳಲ್ಲಿ ಈ ತಾಯಿಯ ಹಾರ್ಮೋನ್ಸ್ ಇಂದ ಕೆಲವು ಕಂಡೀಷನ್ಸ್ ಇರ್ತದೆ ಈಗ ಕೆಲವು ಮಕ್ಕಳಲ್ಲಿ ನೀವು ನೋಡಿರ್ಬೇಕು ಈ ಬ್ರೆಸ್ಟ್ ಬಡ್ ಇರ್ತದಲ್ಲ ಎದೆ ಸ್ವಲ್ಪ ಗಟ್ಟಿ ಇರ್ತದೆ ಓಕೆ ಅದು ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ ಸ್ವಲ್ಪ ಗಟ್ಟಿ ಇರ್ತದೆ ಆಗ ಕೆಲವರು ಪ್ರಾಯದವರು ಏನ್ ಮಾಡ್ತಾರೆ ಸ್ನಾನ ಮಾಡುವಾಗ ಮಸಾಜ್ ಮಾಡುವಾಗ ಅದನ್ನು ಹಿಂಡಿ ತೆಗೆದು ಹಾಲೇನಾದ್ರೂ ಸ್ವಲ್ಪ ಹಾಲು ಇರ್ಬೋದು ಅದು ಜಸ್ಟ್ ಮೆಟರ್ನಲ್ ತಾಯಿಯ ಹಾರ್ಮೋನ್ಸ್ ಇಂದ ಬೇರೆ ಏನು ಪ್ರಾಬ್ಲಮ್ ಅಲ್ಲ ಸೊ ಕೆಲವರು ಪ್ರಾಯದವರು ಅದನ್ನು ಹಿಂಡಿ ತೆಗೆಯುವ ಚಾನ್ಸಸ್ ಇದೆ ಬಟ್ ಅದು ಹಿಂಡಿ ತೆಗೆದ್ರೆ ಆ ಬ್ರೆಸ್ಟ್ ಬಡ್ಡಿಗೆ ಇನ್ಫೆಕ್ಷನ್ ಆಗ್ತದೆ ಫುಲ್ ಕೆಂಪಾಗಿ ಜ್ವರ ಬಂದು ಮ್ಯಾಸ್ಟೈಟಿಸ್ ಅಂತ ನಾವು ಹೇಳ್ತೇವೆ ಸೊ ಆ ಥರ ಆಗುವ ಚಾನ್ಸಸ್ ಇದೆ ಸೊ ನಾನು ಏನು ಅಡ್ವೈಸ್ ಮಾಡ್ತೇನೆ ಅಂದರೆ ಈ ಸಣ್ಣ ಮಕ್ಕಳಲ್ಲಿ ಆ ಕೆಲವು ಸಲ ಬ್ರೆಸ್ಟ್ ಸ್ವಲ್ಪ ಗಟ್ಟಿ ದಪ್ಪ ಇರ್ತದೆ ಅದನ್ನು ಹಾಗೆ ಬಿಡಿ
1: ಮುಟ್ಲಿಕ್ಕೆ ಹೋಗಬೇಡಿ
0: ಒಂದು 2-3 ವಾರದಲ್ಲಿ ತನ್ನಷ್ಟಕ್ಕೆ ಸರಿ ಆಗ್ತದೆ ಅದನ್ನು ಮಸಾಜ್ ಮಾಡುವುದು ಹಾಲು ಹಿಂಡಿ ತೆಗೆಯುವುದು ಅದೆಲ್ಲ ಮಾಡಲೇಬಾರ್ದು ಯಾಕೆಂದರೆ ನಾನು ನೋಡಿದ್ದೇನೆ ಅದು ಹಿಂಡಿ ತೆಗೆದು ಇಷ್ಟು ಇನ್ಫೆಕ್ಷನ್ ಆಗಿ ಮತ್ತು ಆ ಮಗುವನ್ನು ಅಡ್ಮಿಟ್ ಮಾಡಿ ಸರ್ಜನ್ ಮೂಲಕ ಅದನ್ನು ಡ್ರೈನ್ ಮಾಡಿ ಆಂಟಿಬಯೋಟಿಕ್ಸ್ ಹಾಕಿ ಅದೆಲ್ಲ ಅಷ್ಟು ಸೀರಿಯಸ್ ಆಗುವ ಚಾನ್ಸಸ್ ಇದೆ
1: ಯಾವ ಮಗುವಿದು ಕೂಡ ಬ್ರೆಸ್ಟ್ ಬಡ್ಸ್ ಅನ್ನು ಹಿಂಡ್ಲಿಕ್ಕೆ ಹೋಗಬೇಡಿ
0: ಹೌದು
1: ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ ಗಂಡು ಮಗು ಕೆಲವು ಸಲ ನೋಡ್ತೇವೆ ವಿಶೇಷವಾಗಿ ಗಂಡು ಮಕ್ಕಳ ಜನನಾಂಗದಲ್ಲಿ ನಾವು ನೋಡ್ತೇವೆ ಕೆಲವು ಸಲ ಹೋಗಿ ಅಲ್ಲಿ ಕೂಡ ಕೆಲವರು ಒಂದು ತುಂಬ ಆಟ ಆಡಿಸ್ತಾರೆ ಅಂದ್ರೆ ಆಯಿಲ್ ಮಸಾಜ್ ಎಲ್ಲ ಮಾಡುವಾಗ ಆ ಮಗುವಿಗೆ ಅದು ಎಫೆಕ್ಟ್ ಆಗ್ತದೆ ಮ್ಯಾಮ್ ಆರಂಭದಲ್ಲಿ
0: ಹೌದು ಅದು ಗಂಡು ಮಗು ಇದು ಟೆಸ್ಟಿಸ್ ಅಂತ ನಾವು ಏನು ಹೇಳ್ತೇವೆ
1: ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ
3: ಹಲೋ
1: ಹಲೋ ನಮಸ್ತೆ
3: ನಮಸ್ತೆ ರೋಷನ್ ರೇ ರೋಷನ್ ರೇ
1: ನಮಸ್ತೆ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ
3: ಡಾಕ್ಟರ್ ಹೌದು ನಮಸ್ಕಾರ ಡಾಕ್ಟರ್
0: ನಮಸ್ತೆ
3: ನಾನು ಹೊಸಬರಾಗಿ ನಮ್ಮ ಊರಿನವರಾಗಿ ಮತ್ತೆ ದೂರದ ಊರಿಗೆ ಹೋಗಿ ನಮ್ಮೂರಿಗೆ ಬಂದಿದ್ದೀರಿ ಇದಕ್ಕೆ ಸ್ವಾಗತ
0: ಧನ್ಯವಾದ
3: ಏನಂದ್ರೆ ಅದು ನಮ್ಮ ಲೇಡಿ ಕೋಶನ ಆಸ್ಪತ್ರೆ ಬಡವರಿಗೆ ಬಹಳ ಕೊಡು ಇದು ಅಲ್ಲಿ ಬಡವರ ಸೇವೆ ಮಾಡ್ಲಿಕ್ಕೆ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ನನ್ನ ಆಸೆ ಈಗ ಮತ್ತೆ ಏನಂದ್ರೆ ಇವತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ರೋಷನ್ ಅವ್ರು ಬೇಕಾದ ಪ್ರಶ್ನೆಗಳನ್ನು ಸೋತೃಗಳ ಬಗ್ಗೆ ಅವ್ರು ಕೇಳಿದ್ದಾರೆ ಒಳ್ಳೆ ಥ್ಯಾಂಕ್ಸ್ ಆದ್ರೆ ನನಗೆ ಒಂದು ಪ್ರಶ್ನೆ ಉಂಟು ಏನಂದ್ರೆ ಈ ಮಕ್ಕಳಿಗೆ ಎಣ್ಣೆ ಹಚ್ಚಿತಾರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ಅದು ಮಾಡಿಸಬಹುದಾ ಬಾರ್ದಾ ಅಂತ ಹೇಳ್ಬೇಕು
1: ಈಗಾಗಲೇ ಹೇಳಿದ್ರು ಅವರು ಮತ್ತೆ ನಿಮಗೆ
3: ನಾನು ಕೇಳಿಲ್ಲ
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದು ಮಾಡಿಸಬಹುದು ಅಂತ ಹೇಳಿದ್ದಾರೆ
0: ಎಣ್ಣೆ ಹಚ್ಚಬಹುದು ಮಕ್ಕಳಿಗೆ ಏನ್ ತೊಂದರೆ ಇಲ್ಲ ಒಂದು ಎಣ್ಣೆ ಹಾಕಿ ಒಂದು 15-20 ನಿಮಿಷ ಇಟ್ಟು ಮತ್ತೆ ಸ್ನಾನ ಮಾಡಿಸ್ಬೋದು ಸ್ಪೆಷಲಿ ಹಾಲು ಕೊಟ್ಟು 1 ಗಂಟೆ ಆದ್ಮೇಲೆ ಮಾಡಿದ್ರೆ ಒಳ್ಳೇದು
1: ಸೊ ನಾವು ಅದೇ ಜನನಾಂಗದ ಬಗ್ಗೆ ಮಾತನಾಡ್ತಾ ಇದ್ವಿ ಮಗುವಿದು ಸೊ ಏನು ಅದರಲ್ಲಿ ಎಷ್ಟೊಂದು ವಿಶೇಷವಾಗಿ ಗಂಡು ಮಕ್ಕಳ ಬಗ್ಗೆ ನೀವು ಮಾತಾಡಿದ್ರಿ
0: ಹೌದು ಗಂಡು ಮಕ್ಕಳಲ್ಲಿ ಯೂಶ್ವಲಿ ಹುಟ್ಟುವಾಗಲೇ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿಯೇ ಕಳಿಸ್ತಾರೆ ಕೆಲವು ಸಲ ಅದು ಬೀಜ ಅಂತ ಹೇಳ್ತೇವೆ ಅಲ್ಲ
1: ನಾವು
0: ವೃಷಣಗಳು ಒಂದು ಮೇಲೆ ಅಂದರೆ ಫುಲ್ ಕೆಳಗೆ ಬಂದಿರುವುದಿಲ್ಲ ಸೊ ಆ ಥರ ಇದ್ರೆ ಡಾಕ್ಟ್ರೇ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ ತನ್ನಷ್ಟಕ್ಕೆ ಬರ್ತದೆ ಕೆಳಗೆ ಇಲ್ಲದಿದ್ರೆ ಅದು ಫಾಲೋ ಅಪ್ ಮಾಡ್ತಾ ಮಾಡ್ತಾ ಗೊತ್ತಾಗ್ತದೆ ಎಂತ ಅಂತ. ಹಾ, ಸೊ ಇವರೇನು ಮಸಾಜ್ ಮಾಡಿ ಮಾಡಬೇಕಾಗಿಲ್ಲ ಅದನ್ನು. ಮತ್ತೆ ಇನ್ನು ಕೆಲವು ಹೆಣ್ಣು ಶಿಶುಗಳಲ್ಲಿ ಏನಾಗ್ತದೆ, ಕೆಲವು ಸಲ ನೋಡಿರಬೇಕು, ವೈಟ್ ಡಿಸ್ಚಾರ್ಜ್ ಇರ್ತದೆ. ಓಕೆ, ವೈಟ್ ಡಿಸ್ಚಾರ್ಜ್ ಇರ್ಬೋದು ಅಥವಾ ಬ್ಲೀಡಿಂಗ್ ಇರ್ಬೋದು, ವೆಜೈನಲ್ ಬ್ಲೀಡಿಂಗ್. ಓಕೆ, ಒಂದು ಎರಡು ದಿನದಿಂದ 4 ಡೇಸ್ ತನಕ ಕಂಪ್ಲೀಟ್ಲಿ ನಾರ್ಮಲ್ ಅದು. ಅದು ತಾಯಿಯ ಹಾರ್ಮೋನ್ಸ್ ಇಂದ, ಏನ್ ಮಾಡ್ಬೇಕಾಗಿಲ್ಲ.
1: ಓಕೆ, ಸೊ ಮತ್ತೊಬ್ರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ,
4: ನಾನು ಕುಸುಮಾಕರ್ ಕೊಟ್ಟಾರದಿಂದ
1: ಮಾತಾಡಿ ಸರ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ.
4: ಡಾಕ್ಟರ್ ನಮಸ್ಕಾರ.
0: ನಮಸ್ತೆ.
4: ಅದೇ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀರಾ. ಇದು ನಾನು ಇಲ್ಲಿ ಮನೆ ಹತ್ತಿರ ಎಲ್ಲ ಈ ಮಕ್ಕಳೆಲ್ಲ ಸ್ನಾನ ಮಾಡಿಸುವಾಗ ಇದು ನಾನು ಮಾತಾಡಿದ ನಂಗೆ ಕೇಳ್ತದೆ ಏನಾದ್ರು?
1: ನೀವು ಮಾತ್ರ ನಮಗೆ ಕೇಳ್ತಾ ಇದೆ, ಮಾತಾಡಿ ಸರ್. ಅದು
4: ಹಾಗೆ ಈ ಬಿಸಿ ನೀರು ಈ ತಲೆಗೆಲ್ಲ, ಮೈಗೆ ಓಕೆ, ಈ ತಲೆಗೆ ಒಂದು ಹೀಗೆ ಕೈ ಇಟ್ಟು ಬುಸ್ಕ ಮಾಡ್ತಾರೆ ಮೇಲಿಂದ, ಅದು ದಮ್ಮು ಕಟ್ಟಿದಾಗೆ ಆಗ್ತದೆ ಮಕ್ಕಳಿಗೆ. ನಾವೇನ ಹೇಳಿದ್ರೆ ಹೇಳ್ತಾರೆ, ಅದು ಅವರು ಮಾತಾಡೋದೇ ಈ ಸುರಿದ ಸಂಪ್ರದಾಯದ ಅದೆಲ್ಲ
1: ಸಂಪ್ರದಾಯ.
4: ಹೌದೌದು, ಅದು ಅಷ್ಟು ಬಿಸಿ ಬಿಸಿ ಸ್ನಾನ ಮಾಡಿಸಬಹುದಾ ಮತ್ತೆ ಅದನ್ನು ರೇಡಿಯೋದಲ್ಲಿ ಹೇಳಿ ಸರ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅವ್ರು ಹೇಳ್ತಾರೆ ಅಂದ್ರೆ ಇಷ್ಟೇ ಒಂದು ತಟ್ಟೆ
0: ಟೆಂಪರೇಚರ್
1: ನೀರ್ ಹಾಕ್ಬೇಕಂತ ಏನಿದೆ ಮ್ಯಾಮ್?
0: ಈ ಸಣ್ಣ ಮಕ್ಕಳಲ್ಲಿ ತುಂಬಾ ಬಿಸಿ ನೀರ್ ಸಹ ಹಾಕ್ಬಾರ್ದು, ತುಂಬಾ ಕೋಲ್ಡ್ ನೀರ್ ಸಹ ಹಾಕ್ಬಾರ್ದು. ಲ್ಯೂಕ್ವಾರ್ಮ್ ವಾಟರ್ ಹೇಳ್ತೇವಲ್ಲ, ಉಗುರು ಬೆಚ್ಚು ನೀರು, ಅದು ಯೂಸ್ ಮಾಡಿದ್ರೆ ಬೆಸ್ಟ್.
1: ಸೊ ಅದನ್ನ ಹಾಕುವಾಗ ಬಸ ಬಸ ಆಗ್ತಾರೆ ಅಥವಾ ಅಂದ್ರೆ ಒಮ್ಮಿಂದಲೇ ಮೇಲೆ ಮೇಲೆ ಮೇಲೆ ಆಗ್ತಾರೆ?
0: ಈಗ ಸಣ್ಣ ಮಕ್ಕಳಿಗೆ ಹಾಕುವಾಗ ಕೇರ್ಫುಲ್ ಇರಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಅವರು ಏನೋ ಅದನ್ನು ಸ್ವಾಲೋ ಮಾಡ್ಬೋದು ಅಥವಾ ದಮ್ ಕಟ್ಬಹುದು. ಸೊ ತುಂಬಾ ಕೇರ್ಫುಲ್ಲಿ ಹಾಕ್ಬೇಕು. ಇನ್ನು ದೊಡ್ಡ ಮಕ್ಕಳಲ್ಲಿ ಅವರು ನಿಂತ್ಕೊಳ್ತಾರೆ, ಅವರಿಗೆ ನಾರ್ಮಲ್ ಆಗಿ ಹಾಕ್ಬೋದು.
1: ಓಕೆ, ಸೊ ಅದೇ ಹೆಣ್ಮಗುವಿನ ಬಗ್ಗೆ ಮಾತಾಡ್ತಿದ್ರಿ, ಬ್ಲೀಡಿಂಗ್.
0: ಹೌದು, ಸೊ ವೆಜೈನಲ್ ಬ್ಲೀಡಿಂಗ್ ಇರ್ಬೋದು, ಸ್ವಲ್ಪ ತುಂಬಾ ಅಲ್ಲ, ಡ್ರಾಪ್ ಡ್ರಾಪ್. ಮತ್ತೆ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಹೆದರ್ತಾರೆ ಜನ, ಯಾಕೆಂದ್ರೆ ಬ್ಲೀಡಿಂಗ್ ಅಲ್ಲ
1: ಅಷ್ಟು ಬೇಗನೆ ಇದೆ.
0: ಹಾ, ಸೊ ಅದು ತಾಯಿಯ ಹಾರ್ಮೋನ್ಸ್ ಇಂದಾಗಿ. ಸೊ 2-3 ಡೇಸ್ ಹಾಗೆ ಬಿಡಿ, ಜಸ್ಟ್ ಒಂದು ಕ್ಲೀನ್ ಬಟ್ಟೆಯಲ್ಲಿ ಒರೆಸಿ ಅಷ್ಟೇ ಸಾಕು, ಅದಕ್ಕೆ ಏನು ಮೆಡಿಸಿನ್ಸ್ ಏನು ಬೇಕಾಗಿಲ್ಲ.
1: ಸೊ ಇದು ಇನಿಷಿಯಲಿ ಆಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತಹ ಅಥವಾ ಸಮಸ್ಯೆಗಳ. ಇನ್ನೇನಾದ್ರೂ ಹೇಳಲಿಕ್ಕೆ ಇದೆಯಾ ನವಜಾತ ಮಕ್ಕಳ ಆರೈಕೆಯಲ್ಲಿ?
0: ಇನ್ನೊಂದು, ಈಗ ಸಣ್ಣ ಮಕ್ಕಳು ಡೇ ಟೈಮ್ ಮಲಗ್ತಾರೆ, ರಾತ್ರಿ ಮಲಗುದಿಲ್ಲ, ಇದು ರೀಸನ್ ಏನಂತ ಯಾರಾದ್ರೂ
1: ಕೇಳಬಹುದು ಅಥವಾ ನಿಮ್ಮ ಮನಸ್ಸಲ್ಲಿ ಕೂಡ ಇದೆ, ನನ್ನಲ್ಲಿ ಕೂಡ ಇತ್ತದು.
0: ಹೌದು,
1: ಕೊನೆಯ ಪ್ರಶ್ನೆ ಕೇಳಬೇಕಂತಿದೆ.
0: ಸೊ ಈಗ ಮಗು ತಾಯಿಯ ಗರ್ಭದಲ್ಲಿದ್ದಾಗ, ಸೊ ಅದರ ಸುತ್ತು ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಇರ್ತದೆ, ನೀರಿದ ಅಂಶ. ಸೊ ತಾಯಿ ಆಚೆ ಈಚೆ ಹೋಗುವಾಗ, ಮೂಮೆಂಟ್ಸ್ ಎಲ್ಲ ಇರುವಾಗ, ಆ ಮಗುವಿಗೆ ಯಾವ ತರ ಫೀಲಿಂಗ್ ಬರ್ತದೆ? ನಾವು ಒಂದು ತೊಟ್ಟಿಲನ್ನು ಸ್ವೇ ಮಾಡಿ ಅಲ್ಲಾಡಿಸಿದಾಗೆ, ಸೊ ಈಗ ನಾರ್ಮಲ್ ಮಗುವನ್ನು ತೊಟ್ಟಿಲಲ್ಲಿ ಇಟ್ಟು ಸ್ವೇ ಮಾಡಿದ್ರೆ ಏನಾಗ್ತದೆ, ಮಗುವಿಗೆ ಆರಾಮಾಗಿ ನಿದ್ದೆ ಬರ್ತದೆ. ಸೊ ಗರ್ಭದಲ್ಲಿ ಇರುವಾಗ ಈ ಮಗುವಿಗೆ ಅದೇ ತರ ಫೀಲಿಂಗ್ ಬಂದು, ಹಾ, ಅದು ತೊಟ್ಟಿಲು. ಸೊ ತಾಯಿ ಆಚೆ ಈಚೆ ಹೋಗ್ತಾ ಇರ್ತಾರೆ, ಮೂಮೆಂಟ್ಸ್ ಇರ್ತದೆ, ಮಗು ಚಂದ ಮಾಡಿ ಮಲಗ್ತದೆ. ಬಟ್ ಅದೇ ತಾಯಿ, ಗರ್ಭಿಣಿ ತಾಯಿ ರಾತ್ರಿ ಮಲಗುವಾಗ ಏನು ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಮಗುವಿಗೆ. ಆಗ ಎದ್ದು ನೀವು ನೋಡಿರ್ಬೇಕು, ಕಿಕ್ಸ್ ಜಾಸ್ತಿ ಇರ್ತದೆ, ಅಲ್ಲಾಡಿಸುವುದು ಜಾಸ್ತಿ ಮಗು, ಮೂಮೆಂಟ್ಸ್. ಸೊ ಹುಟ್ಟಿದ ಮೇಲೆ ಕೂಡ ಇದೇ ತರ ಬಿಹೇವಿಯರ್ ಕಂಟಿನ್ಯೂ ಆಗ್ತದೆ, ಅಟ್ ಲೀಸ್ಟ್ ಒಂದು 2 ಮಂತ್ಸ್. ಸೊ ಮಗುವಿಗೆ ಈಗ ಎಂತ ಡೇ ಟೈಮ್ ಅಥವಾ ನೈಟ್ ಟೈಮ್ ಅದೆಲ್ಲ ಏನು ಡಿಫ್ರೆನ್ಸ್ ಗೊತ್ತಿರುವುದಿಲ್ಲ, ಅದು ಗರ್ಭದಲ್ಲಿರುವಾಗ ಏನು ಮಾಡ್ತಿತ್ತು ಅದೇ ಥರ ಕಂಟಿನ್ಯೂ ಮಾಡ್ತದೆ,
1: ಅದು ಗ್ರಹಿಸುವುದು ಬೆಳಕು ಮಾತ್ರ.
0: ಹಾಂ, ಸೊ ಡೇ ಟೈಮ್ ಮಗು ಮಲಗ್ತದೆ, ರಾತ್ರಿ ತಾಯಿಗೆ ನೈಟ್ ಡ್ಯೂಟಿ ಕೊಡ್ತದೆ ಮಗು.
1: ಸೊ ಅದಕ್ಕೋಸ್ಕರ ಹೇಳಿದಾರಲ್ಲ, ವೆನ್ ಯು ಬಿಕಮ್ ಅ ಪೇರೆಂಟ್ ದ ಡೇಸ್ ಆರ್ ಶಾರ್ಟ್ ನೈಟ್ಸ್ ಆರ್ ಲಾಂಗ್ ಅಂತ. ಸೊ ಆ ರೀತಿ ಆಗುವಂತ ಅನುಭವ ಆಗುತ್ತೆ ಸರ್.
0: ಸೊ ಒಂದು 2 ಮಂತ್ಸ್ ತಾಯಿ ಸ್ವಲ್ಪ ಕಷ್ಟಪಡಬೇಕು.
1: ಸೊ ಇವತ್ತು ನೀವು ರೇಡಿಯೋ ಸಾರಂಗಿಗೆ ಬಂದಿದ್ದೀರಾ, ಸೊ ನವಜಾತ ಶಿಶುಗಳ ಬಗ್ಗೆ, ಆರೈಕೆ ಬಗ್ಗೆ ಮಾತನಾಡ್ತೀರಾ. ನಾವು ಇವತ್ತು ಯಾವುದೇ ಡಿಸೀಸ್ ಬಗ್ಗೆ ಮಾತಾಡಲಿಲ್ಲ, ಯಾಕೆಂದರೆ ಡಿಸೀಸ್ ಬಗ್ಗೆ ತುಂಬ ಸಲ ಮಾತಾಡ್ತೇವೆ, ಆದರೆ ಆರೈಕೆ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ. ಯಾಕೆಂದರೆ ಸೊ ಇದು ಬೇಸಿಕ್ ಫಂಡಮೆಂಟಲ್ಸ್, ಒಬ್ಬ ತಾಯಿಯಾಗಿ ಜೊತೆಗೆ ನಾವು ನೋಡಿರ್ಬೋದು, ವೈದ್ಯರಾಗಿ ಜೊತೆಗೆ ನಾವು ನೋಡಿರ್ಬೋದು, ಪ್ರತಿಯೊಬ್ಬರು ಅನುಸರಿಸಬೇಕಾದ ಕರ್ತವ್ಯಗಳು. ಸೊ ಇಲ್ಲಿ ತಾಯಿಯ ಪಾತ್ರದಷ್ಟು ತಂದೆಯ ಪಾತ್ರ ಎಷ್ಟಿದೆ ಮ್ಯಾಮ್? ಅದು ಬೇರೆ ಈಗ ಮಾತಾಡಿ, ನವಜಾತ ಶಿಶುವಿನ ಆರೈಕೆಯಲ್ಲಿ ತಾಯಿಯ ಜೊತೆಗೆ ತಂದೆಯ ಪಾತ್ರ ಎಷ್ಟಿದೆ ಅಂತ?
0: ಆಲ್ಮೋಸ್ಟ್ ಈಕ್ವಲ್ ಇರಬೇಕು, ಯಾಕೆಂದರೆ ತಾಯಿ ಈಗ ಡೆಲಿವರಿ ಆಗಿ ಅವ್ರದ್ದೇ ನೋವು ಅಲ್ಲಿ ಅದೆಲ್ಲ ಇರ್ತದೆ. ಸೊ ಅಟ್ಲೀಸ್ಟ್ ನೈಟ್ ಟೈಮ್ ತಂದೆ ಕೂಡ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದರೆ ಬೆಸ್ಟ್.
1: ಎಚ್ಚರಿಕೆ ಇರಬೇಕು,
0: ಎಚ್ಚರಿಕೆ ಅಂತಲ್ಲ, ಎಷ್ಟು ಆಗ್ತದೆ ಅಷ್ಟು ಹೆಲ್ಪ್ ಮಾಡಬೇಕು, ಯಾಕೆಂದರೆ ಆ ತಾಯಿಗೆ ಸಹ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಓಕೆ, ಸಣ್ಣ ಸಣ್ಣ ವಿಷಯಗಳು ಆ ತಂದೆ ಮಾಡ್ಬೋದು, ಸ್ಪೆಷಲಿ ಡೈಪರ್ ಚೇಂಜ್ ಆ ಥರ ಎಲ್ಲ. ಓಕೆ, ಮಗುವನ್ನು ಹಿಡ್ಕೊಳ್ಳುವುದು ಮತ್ತು ಬೆಸ್ಟ್
1: ನಾವು ಹಾಂ
0: ಅದೆಲ್ಲ ಸಿಂಪಲ್ ಥಿಂಗ್ಸ್ ಈಗ ತಂದೆಯವರು ಮಾಡ್ತಾರೆ, ಆಯಿತಾ, ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಆ್ಯಕ್ಚುಲಿ. ಸೊ ಅದೆಲ್ಲ ಅವರು ಮಾಡ್ಬೋದು. ಇನ್ನೊಂದು, ಕೆಲವು ಕಡಿಮೆ ತೂಕ ಇರುವ ಮಕ್ಕಳಿರ್ತಾರೆ, ಸೊ ಅವರಿಗೆ ನಾವು ಮನೆಯಲ್ಲಿ KMC ಅಡ್ವೈಸ್ ಮಾಡ್ತೇವೆ. KMC ಅಂದರೆ ಕ್ಯಾಂಗರು ಮದರ್ ಕೇರ್, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಓಕೆ, ಆ ಮಗುವನ್ನು ಜಸ್ಟ್ ಕ್ಯಾಪ್, ಸಾಕ್ಸ್ ಅದೆಲ್ಲ ಹಾಕಿ ತಾಯಿಯ ಮುಂಭಾಗದಲ್ಲಿ ಇಟ್ಕೊಂಡು ವಾರ್ಮ್ತ್ ಕೊಡುವುದು. ಓಕೆ, ಆಗ ಟೆಂಪ್ರೇಚರ್ ಮೇಂಟೈನ್ ಆಗುವಾಗ ಆ ಮಗು ಒಳ್ಳೆ ರೀತಿಯಲ್ಲಿ ಗ್ರೋ ಆಗ್ತದೆ. ಹೌದು, ಸೊ ಇದು ಖಾಲಿ ತಾಯಿ ಮಾಡಬೇಕಾಗಿಲ್ಲ, ತಂದೆ ಕೂಡ ಮಾಡಬಹುದು, ಅಥವಾ ಬೇರೆ ಯಾರಾದರೂ ಫ್ಯಾಮಿಲಿ ಮೆಂಬರ್ ಯಾರು ಫ್ರೀ ಇದ್ದಾರೆ ಅವರು ಕೂಡ ಮಾಡಬಹುದು.
1: ಆದರೆ ಕೆಲವರು ಹೇಳ್ತಾರೆ ಮಗುವಿಗೆ ತಂದೆ ಮತ್ತು ತಾಯಿ ಅಷ್ಟೊಂದು ಬೆಚ್ಚವನ್ನು ಕೊಡಬೇಡಿ, ಮತ್ತೆ ಅದು ಮಗು ಕೇಳಲ್ಲ, ಇತರೊಂದಿಗೆ ಹೊಂದಾಣಿಕೆ ಮಾಡಲ್ಲ, ಅಥವಾ ಮಲಗಲ್ಲ ಕೆಳಗಡೆ ಅಂತ. ಸೊ ಇದಕ್ಕೆ
0: ಈಗ ಇದು ನಾನು ಹೇಳಿದ್ದು ಕೆಲವು ಕಡಿಮೆ ತೂಕ ಇರುವ ಮಕ್ಕಳಿಗೆ, ನಾರ್ಮಲ್ ವೇಟ್ ಇರುವ ಮಕ್ಕಳಿಗೆ ಇದೆಲ್ಲ ಬೇಕಾಗಿಲ್ಲ. ಬಟ್ ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ, ಇಟ್ ಇಸ್ ಬೆಟರ್ ದಟ್ ದ ಫಾದರ್ ಆಲ್ಸೋ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಹೆಲ್ಪ್ಸ್.
1: ಓಕೆ, ಸೊ ನೀವು ಇವತ್ತು ರೇಡಿಯೋ ಸಾರಂಗಿಗೆ ಬಂದ್ರಿ ಮ್ಯಾಮ್, ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾತಾಡಿದೆ, ಹೇಗಾಯ್ತು? ಒಂದು ಗಂಟೆ ಹೋದದ್ದು ಗೊತ್ತಾಗಲಿಲ್ಲ.
0: ಹಾ, ಅದೇ ಟೈಮ್ ಹೋದದ್ದು ಗೊತ್ತಾಗಲಿಲ್ಲ.
1: ಓಕೆ, ಹೇಳಿ ಹೇಗಿತ್ತು ಇವತ್ತಿನ ಅನುಭವ?
0: ಅನುಭವ ಚೆನ್ನಾಗಿತ್ತು. ಹೋಪ್ಫುಲಿ ನಾನು ಕೆಲವು ಡೌಟ್ಸ್ ಕ್ಲಿಯರ್ ಮಾಡಿದ್ದೇನೆ ಅಂತ ಅನಿಸ್ತದೆ. ಸೊ ಈ ಆಪರ್ಚುನಿಟಿಗೋಸ್ಕರ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ.
1: ಧನ್ಯವಾದಗಳು ಡಾಕ್ಟರ್ ಮನೀಷಾ ಸಿಕ್ವೇರಾ, ತಮಗೆ ಇವತ್ತಿನ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹತ್ತು ಹಲವು ವಿಚಾರಗಳ ಕುರಿತು ನೀವಂತೂ ಮಾತಾಡಿದ್ದೀರಾ, ಜೊತೆಗೆ ಇವತ್ತಿನ ಒಂದು ವಿಷಯದ ಕುರಿತು ನೀವು ಮಾಹಿತಿಯನ್ನು ಒಂದು ರೀತಿ ಅನುಭವವನ್ನು ಕೂಡ ಹಂಚಿಕೊಂಡಿದ್ದೀರಾ. ನಿಮಗೆ ನಾನು ರೇಡಿಯೋ ಸಾರಂಗ್ನ ನಿರ್ದೇಶಕರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ನಿಮ್ಮ ವೈದ್ಯ ವೃತ್ತಿಯಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ ಮ್ಯಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಸೊ ಸ್ನೇಹಿತರೆ, ಇದು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ ಬಂಗಾರ ಬೊಡಿದಿ ಈ ಯಕ್ಷಗಾನದ ಮೊದಲನೇ ಕಂತು.

0: ಬಂದು ತಾಂಕಿನಂಚಿತ್ತ ಕಾವಂದೇರ್ನ ಪಾದವು ತರಿನ ತಗ್ಗಾದು ಬೆರಿನ ಬಗ್ಗಾದು ಸೊನ್ನೆ ಸೊಂದಾವಂದಿಲ್ಲ.
1: ಅಂತಿಲೇ ನಿಚ್ಚಲಯಾನು ಒಲಗಾಪುನ ಪೊರ್ತುಡು ಪೊರ್ತುಗು ಸರಿಯಾದ ಮರ್ಪು ನಾರಿಯಿರು
0: ಅಂದು
1: ಆಟ ಏ ಪದದ ಲಕ್ಕ ಇನಿ ಆಯ್ತು
2: ಪೊರ್ತುಗು ಸರಿಯಾದ ಮಂತ್ರ ನಗಲೆ ಬರೆಯರ ಆಕಲೇ ಮಾತು ಓಡಿ ಪೋಯಾರಂಡು ಎಂಚಿನ ಮಾತು ಆಯಾರಂಡು ಮಲ್ಪಾಯಾರಂಡು ಮಲ್ಪರಂಡು ಅದು ಸುಲಭ ನಾವು
1: ಅಂದಯ್ಯ
2: ನೀರಣ್ಣ ಮೂರು ಕುಳ್ಳು ಅನ್ನೋದು ಯಾರಂತನ
1: ಓ ಕೇಚು ಮಂತ್ರಿ ಮಂಡ ಅಂಚನಿ ಮಂತ್ರಿ ಆಯ್ಬೋತಾಯ ಆಯ್ನ ಇಲ್ಲ ಅಡುಗುಲ್ಲಾರಿ ಏರ್ನೆಲ್ಲಡಿ ಏಪ್ಪ ಕುಮ್ಮನ ಪರಿಸ್ಥಿತಿ ಬರ್ಕೊಂಡ್ರ ಪನಿಯರ ಸಾಧ್ಯ ಮಂಡ ತಪ್ಪಿ ಅನ್ನರವಲ್ಲಿ ಲೋಕದ ಟೆಪ್ಪುಗು ಬೋಡಾದು ಮಂತ್ರಿಲೇ
0: ವೀರ್ಯವಲ್ಲೆಡೆ ವೀರನಾಗು ನಾನಾ ಚಮತ್ಕೃತಿಯ ವಲ್ಲೆಡೆ ಮಂತ್ರಿಯಾಗು ಶಾಸ್ತ್ರೋಡೆ ಬರ್ತಿದ್ಯರ
1: ಸಭಾಸ್ ಮಂತ್ರಿಲೇ ಇರ್ನ ಪಾತಿರಗ ಯಾನು ಮೆಚ್ಚಿಯ
0: ಕಾವಂದಿರೆ
1: ಓ
0: ಇರ್ನ ಪಾತಿರಗ ರಡ್ಡು ಪಾತಿರ ಬಣ್ಣಲ್ಲ ಅಂದ್ರೆ ಈರಿ ಎಂಜರವಲ್ಲಿ ಎಲ್ಲಿಯ ವಿಷಯ ಸ್ವಾಮಿ
1: ಎಂಚಿನವು
0: ಎಪ್ಪಲ ಪಿಲಿ ಪಿಲಿತ ಲೆಕ್ಕ ಇತ್ತನ್ನ ಮರ್ಯಾದಿ ಪಿಲಿ ಪಿಲಿತ ಜಾಗೇನ ಸತ್ತದ ಬಾರಬಲ್ಲಿ ಅತ್ತ ಪಿಲಿತ ಜಾಗೇಗೆ ಎಲಿಕ್ಕಲು ಬತ್ತದ ಉಂತಾರಲ್ಲ ಬಲ್ಲಿ ಅಲ್ಪ ರಡ್ಡೆಟ್ಲ ಮರ್ಯಾದಿ ಬೋಪಲ ಪಿಲಿತ್ತ
1: ಇತ್ತ ಪಿಲಿ ಓಂಡು ಎಲ್ಲಿ ಓಂಡು
0: ಈರು ಓಲಗನ ಕೊರ್ನದನ್ನ ಸರಿ ಓಲಗನ ಕೊರ್ನಗ ಈರ್ನ ಬರಿಟು ಉಂತೊಡಾಯ್ನ ಎಂಕಲ್ಲ ಕಂತನ ಮಂತ್ರಿ ಮಾಂಡಲಿ ಕಿರ್ನಕು ಕೆಲಸದವು ನಮ್ಮ ಸಂಬಳಗ ಬೆನ್ಕುಡಾಕ್ಲೇನ್ ಗುರ ಬೀಟಿಗೆ ಬಾತ್ಯಾರ ಈರು ಸೇರ್ಸಾವಂಡಾರ ನಮ್ಮ ಘನತೆದಾದ
1: ಸರ್ವಲ್ಲ ತೆರಿಗೆ ನಾರೀರ್ ಲೋಕ ಮುಖಡಂಗಿ ಪಾತೆರಂದು ರಾಜ ಪ್ರತ್ಯಕ್ಷ ದೇವತ ಹಾಪನ್ ಪೇರು ರಾಜ ಆಯ್ನ ಅರಸು ಮೈತಡು ಕುಲ್ಲಿನಾಯ ಲೋಕಕ್ಕೂ ದೇವರಿಗೆ ಸಮ ಅಪಗಾಣ ದೇವರು ಮಿತ್ತು ತೀರ್ಥ ಪಂಪನ ವೇದನ ಮಲ್ಪೇರ ಪನಿಗೆ ಅವಿಹತೋ ಕಾಲಾರ್ದು ಎನ್ನೊಟ್ಟಿಗೆ ಇತ್ತಿನಾಯ ಕೇಚು ಆಯ್ನ ಯಾನು ಬೇರದಾಯ ಬಂದು ತೂತಿದೆ ಎನ್ನ ಆತ್ಮೀಯನ್ನ ಸಖ್ಯ ಮಂದಿ ಇತ್ತೇಟ ಎನ್ನೊಟ್ಟಿಗೆ ಕೂಡ ಒಂದು ಬತ್ತೆ
0: ಅಂದು ಸ್ವಾಮಿ ಈರು ಬೇಲೆದಾಯ ಬಂಡದು ತೂತಿದ್ದಾರೆ ಅಣ್ಣ ನಮ್ಮ ಸರಸ ಸಂಬಂಧ ಸಹವಾಸ ನೆಕ್ಕ ಬರೋಂಜ ಸಮಾನತೆ ಬಂಪುನ ಬೋಡತ್ತೆ ಬೇರೆ ಒಂಜಾದಿಪ್ಪುಂಡು ಪುಲಿ ಬರ್ತಂಡ ಕೊಜಪ್ಪ ಆಪುಂಡು ಅಯ್ಯ ಬೊಕ್ಕಲ ಸರಿಯಾದ ಮಂತ್ ಬಾಡಿನ ಬೊಲ್ನೇ ಆಪು ಅಯ್ಯ ಕಾಯ್ಪಾಂಡ ನೆಯ್ಯ ಆಪು ಅಪಗಂದ ನಮ್ಮ ಮಿತ್ತ ಮಟ್ಟಕ್ಕೆ ಹೋನಗ ಈ ಬೊಲ್ನೆ ಯಾವಡು ಅಂದ ದಾದಾವಡು ಬಲ್ಲೆ ಬೇರ್ದ ಒಂಜೊಂದೇ ಸತ್ವ ಜತ್ತೊಂದು ಜತ್ತೊಂದು ಜತ್ತೊಂದು ಜತ್ತೊಂದು ಬೋಡು ನಮ್ಮ ಮಿತ್ತು ಮಿತ್ತು ಹೋನಗ ಈ ನಮ್ಮರ್ದ ತೀರ್ಥ ದಕ್ಲೇನ್ ಪುರ ನಮ್ಮ ಹೆಚ್ಚ ಹಚ್ಚೊಂಡ್ರ ಬಲ್ಲಿ
2: ಮಂತಿರ್ಲೆ
0: ಓ
2: ಈತು ಪೂರ ಆಪಣಿ ಪೇರಿಡ್ದೆತ್ತೆ
0: ಅಂದ್ರೆ
1: ಅಂಚಿತಿನ ಬೇರ ಮನಸ್ಸುದಾಯ ಕೇಚು ಬನ್ಪುಣೇನೆ ತೆರಿದೆ ಎನ್ನೊಟ್ಟಿಗೆ ಆನದಿ ಒಂದಿನ ಯಾನ
0: ಸರಿ
1: ಇತ್ತ ಇಕ್ಕು ಮಣ್ಣು ಬಾಡ್ಲಿ

0: ಬಡ್ಚಿ ಬೇತೆ ಓಡೆಗ ಬತ್ತದ ಬನ್ಪುನ ಚಿತ್ನ ಭಾವನೆ ಬಡ್ಚಿ
1: ಮುಂದು ನಿಕಲ್ನಲ್ಲ ಎಂಕುಲು ನಿಕಲ್ನಕುಲಂದೆ ಎಂಜಿಲೆ
0: ಕಾವಂದರೆ
2: ಮಂತ್ರಿಲೇ
0: ದಿನ್ನೆರ ತುಲೆ ಸಾಲಾದ ವರಂದುಲ್ಲೇರಿ
2: ರಾಜಕುಮಾರೇನ ಸಾಲ ಸಾಲಾದ ವರಂದುಲ್ಲೇರಿ
0: ಅಕ್ರೆ ಗಂಜಿ ಕುಲ್ಲುನ
2: ಲತ್ತು ಪ್ರಾಯಾರ್ಥ ಬಂದೊಂದು ಬುಲೆ ದಿನಡೆ ಮುಟ್ಟಲ
0: ಬಂದು
2: ಮಗೆ ಬಗೆತ ಪ್ರಾಯದ ಕುಲು ವರಂದುಲ್ಲೇರಿ
1: ಆ ಬೇಲೆಗೆ ಯಾಂಗ ಉಳ್ಳೇತ
0: ಅತ್ತ ಅಪ್ಪಗನ್ನ ನಿನ್ನ ಬೇಲೆಡು ಬಿರಂ ಕೊರ್ಚಿ
2: ಏಚು ಸುದಾರಿಕ
3: ಮುಸುಂಟು ನಿನ್ನ ಒಂದು ಮೋನೆ
2: ಕೈಕಾರಿಗೆ
3: ನೀರು ನಾನೆ
4: ಅವೇ ನಂಜಿ ಸಮಾಧಾರಿಕೆ
3: ಕೈಕಾರ ನೀರು ಬರ್ತಾರ
2: ಕೈಕಾರ
3: ದೆಕ್ಕನೆ ಉಲಾಯ್ ಬುಡ್ ಪೂಜೆರು ರಡ್ಡರ್ ಸರ್ತಿ ಕೈ ದೆಕ್ಕ
2: ರಾಜಕುಮಾರ ಹತ್ತು ದೂರ ಐತೆ ಉಮೇಶ್ ಬೈದಿ ನೀ ಪರಿಹಾರನ
1: ಸಂಸ್ಕೃತಿ ಅತ್ತೆ
3: ಬಾಜಲು ಮಾಡು
2: ನಿಮ್ಮೆ ಬಳಿ ಸಕ್ಕರೆ ಅಲ್ಲಿ ಇಟ್ಕೊಳ್ತು
0: ಕೈಕಂಜಿಲೆ ಅರ್ಕಂಜಿ ವರ್ಪುನ ವರ್ಪುನ ರಾಜಕುಮಾರ ನಕಲು ಸಂಸ್ಕಾರ ಓಡಮ್ಮ
3: ಅಂದ ಯಾಕೆ ಹೆಚ್ಚು ಬತ್ತಿನ ಕಲ್ ಎದುರೈಕ್ ಕೈನ ಕಲಡ ಅದುಕೊಂಡಯ್ಯ ಪರ್ವೇನ ಬೊಕ್ಕ
2: ಸಕ್ಕರೆ ಅಡಿಟ್ಟು ಕುಳಿತು
3: ಅಂತ ಸಕ್ಕರೆ ಅಡಿ ಮಿತ್ತಿ ಲಕ್ಕ
0: ಸುಧಾರಿಕದ ವಿಚಾರಡು ಕೇಚುನು ಮೀರಿಸವ ನಕುಲಿ ಇರ್ಲಿ
2: ಅಭ್ಯಾಸ ಉಂಟು
0: ಕಾಲ ಅಭ್ಯಾಸ
2: ಹೆಚ್ಚು ಅದೇ ಬಚ್ಚಿರ ಓಡಲು ಉಂಟು
0: ಅವು ಬೊಕ್ಕದು
2: ಹೂಳು ಸುಣ್ಣ ಪುಗೆರೆ ಇರಡಂಡ
0: ಉಂಡು
2: ಉಂಡ
0: ಪೂರ ಬೇಲ ಕಟ್ಟಲು ಉಂಡು ಅವು ಓಡಿ ತಿನ್ನದೆ
2: ಈರೈ ಅಭ್ಯಾಸ ಅಭ್ಯಾಸ
0: ಬಚ್ಚಿರ ದಿನ ಪೂಜೆ
3: ಆಂಡ ಸುಧಾರಿಕೆ
0: ರಾಜಕುಮಾರಿಯರು ಬಂದು ಸೇರ್ದಿರ್
3: ಅಂದು
0: ಆಯ್ಕೆ ಮಲ್ಕೊಡಾಯ್ನ
3: ಮಗಳ ವಿದ್ಯಾಧರಿ
0: ಅಂದು
3: ಎಂದಂತ ನಾಸ್ತಾನ ಲೇಪುನಂತ
0: ಅಲ್ಪ ಆರು ರಾಜಕುಮಾರಿ ತಯಾರಾಗ್ತಾರೆ.

0: ಲಕ್ಕನು ಮಗ.
1: ಬತ್ತಿ ದಿನ ಬಿನ್ನೆರೆಗೆ ಮಾತನೆಲ್ಲ ತುಂಬಲ್ಲ ಏನು ಒಂಜಿ ಒಂಜಿ ಊರು ದಕ್ಕನು, ಒಂಜಿ ಊರು ಆಳು ನಂಚಿನ ಆ ತಂಕ ಬೀರ ದಕ್ಕನು ಮಾತೆರ್ಲ ನಮ್ಮ ಸಬೆಟ್ಟು ಹೋಲ ಕಾತೀರು
0: ಅಂದು ಮಗ.
1: ಹಿರಿಯರ್ ನಕ್ಕಲು ಉಳ್ಳೇರು ಆ ಹಿರಿಯರ್ ನಕ್ಕಲಿಗೆ ಸುರುಕಾತ್ರದು ಸೊನ್ನ ಸಂದಾಯಿತ ಮಲ್ತೊಂಡೆ ಕಲ್ಪಾದಿನಂಚಿನ ಗುರುಕುಲ ನಕ್ಕಲು ಉಳ್ಳೇರು ಆ ಗುರುಕುಲಿಗೆಲ್ಲ ಸುರುಕು ತರಿ ತಗ್ಗವಂಡೆ. ಹಿರಿಯರಾಯನಂಚಿನ ಮಂತ್ರಿಲು ಉಳ್ಳೇರು ಮಂತ್ರಿಲೆ ಹಿರಿನಂಚಿನ ಕುಲಿ ಯಾಪನೋ ಅಪ್ಪಾಜಿ ಈರ್ ಪಂಡಿ ಲೆಕ್ಕನೆ ಬತ್ತಿನ ಸಬೆಟ್ಟು ತಿನ್ನಕಲಿನ ಮಾತ ತುಯ್ಯನ ತುಣದ ಒರಿ ಒರಿ ಒರಿ ಒರಿ ಒಂಜೊಂಜೆ ರೀತಿಯಲ್ಲಿ ದೇಕಿಡು ಏರು ಒಳ್ತಕ್ಕಳು ಎಂಕ ಗೋಚಾರಜ್ಜಿ ಲೆತ್ತಿನ ವಿಚಾರ
2: ಅಪ್ಪಾಜಿ
0: ಬಾರಿ ಸಂತೋಷ ತುಂಬತ್ತ ಗುರಿ ಗುಡ್ಡೆ ಊರಿನಾಲಿ
1: ಅವು ನಮ್ಮ ಸಂಸ್ಕೃತಿ
0: ಇನ್ನ ಸಂಸ್ಕೃತಿ ಯಾನದು ಸಾಧಿದಾದ ಲೋಕಗಿ ತೋಜಾದು ಕೊರಿಯ ಎನ್ನ ಮಗಲು ಮನ್ಪುನಗೆ ಬೆರ್ಮೆ ಆವೊಂದು
1: ಅಪ್ಪಾಜಿ
0: ಇದುಂಬಲ ಎಷ್ಟೋ ಸಲ ನಿಕ್ಕ ಮದುವೆ ಮಾಡ್ಕೊಡೋಣ ಅಟ್ಟ ನಡೀತಿನಾಯೇ ಯಾನು
1: ಅಂತಪ್ಪಾಜಿ
0: ಅಂತ ನಿನ್ನನೇ ಒಂದು ಹಾಟೋಟು ಒಂದು ಪ್ರಶ್ನೆ ಬಂದು ತಿರಸು
3: ಆಗುವುದ ವಿಷಯ ಹುಡುಕ ನಮ್ಮ ತುಂಬುದೇನು ದಾಯ ಬಾತೆ ನನ್ನದೇನು ಬಾತೆ
0: ರಾಜಕುಮಾರ ಮದಿಮೆ ಆಡುಕೊಂಡು ಒಂದು ಆಸ್ಥಾನದ ವೈದ್ಯರು ಅಂಚಾದ ಆಯ್ಕೆ ಮಲ್ಪನೆಯ ಯಾನತ್ತೆ ಮದಿಮೆ ಆಪನಾಲಿ ನಿನ್ನ ಆಸೆದಾದ ವಾ ರೀತಿ ಪರೀಕ್ಷೆ ಮಲ್ಪೊಂಡ್ರೆ ನಿಕ್ಕು ಬಿಡ್ದು ಕೊಡ್ತೆ ನಿನ್ನ ಮದಿಮೆಗೆ ಹೆಂಚಿನ ಬೋಡು ಈ ಎತ್ತು
2: ಊರು
0: ಕಟಪಾಡಿದ್ದಾರೆ
2: ಅಮರ ಸಿಂಹಿ
0: ಕಟಪಾಡಿ ಬರಿಯರ್ ಎಂಚಬತ್ತೆ
2: ಎಂಚಲ ಬರಣಪ್ಪ
0: ನಮಸ್ಕಾರ
3: ಕಾಂಬೋಡಿ ಅತ್ತು ಮಾರೆ ಕಾಂಬೋಜ
0: ಕಾಂಬೋಜದ ಅರಸು ಕಾಂಚನ
3: ಕಾಂಚನ ಬಂಡಂಜಿನ
0: ಓಡಿತಿನ
3: ಬಂಗಾರ ಬಂಗಾರ ಬಂಗಾರದ ಲೆಕ್ಕ
2: ಬಂಗಾರ ಅಮ್ಮ ಕಾಂಚನಗೆ ನನ ಏನ್ ಮಾಡಿ
1: ಅಪ್ಪಾಜಿ ಆಯ್ಕೆ ಮಾಡ್ಕೊಡು ಪುಣ್ಣಾಯನಾಲು ಬಯಸುವ ಹೆಂಚಿನ ಪಲ್ಲೆಗೆ ಮದುವೆ ಅದು ಬರ್ಪಿನ ಹೆಂಚ ಒಪ್ಪೋಡು ಕೆಲವರು ಬಂದಿನ ಪಾತ್ರ ಉಂಟು ಕಣ್ಣೇ ವರೈತಿ ರೂಪಂ ರೂಪಣ ತೋದು ಮರಳುವೇರಿಗೆ ಅಣ್ಣ ಎಲ್ಲ ಬಾಲ ಹಂಚತ್ತು ನಾನು ಆನೆ ಬಂತೆ ಬರವಣ ಬಿಸಿ ಅದು ಕೊಡು ಒಯ್ಟೆಲ್ಲ ದೇಕಿನ ತುಪ್ಪಣ ದಾಂಡ ಪುಣ್ಣಾಯನಾಲು ಮದುವೆ ಆಗಿನ ಆಳು ಎತ್ತರಡು ಒಂಜಿ ಮುಟ್ಟಿ ಆಡಲ್ಲ ಎತ್ತರ ಉಪ್ಪೊಡುಗೆ ಬರವಣ್ಣ ಅಂಚೆನೆ ಒಂಜಿ ಚೂರು ಎತ್ತರ ಕಲಿತು ಕೊಡು ಆದ
0: ಅಭಿಪ್ರಾಯ ಉಂಟು ಇನ್ನ ಆಸೆ ಗಟ್ಟ ಬೈದಿನ ಎತ್ತ ಮಗ.

0: ಮೊದಲಾದ ಆಳ್ವಿಕೆ ಮಲ್ಪಡುವಾಗ ಅರಸು ಬಂಡೆಯೇ ಅವ ಪ್ರಶ್ನೆಗೆ ಉತ್ತರ ಕೊಡೋರು.
1: ಪ್ರಶ್ನೆ ಉತ್ತರ ಉಂಡತ್ತ ಊರ್ನ ಆಳುನಾಯನೇ ಅರಸು.
2: ರಾಜಕುಮಾರಿ ಬಂದದೆ ಆಯ್ನ ಮೇರೆ ಅರಸು ಮಾಡ್ಕೊಂಡು ಒಟ್ಟು
0: ಈ
2: ಕಲ್ಪನೆ ಒಟ್ಟು ಈರ್ನ ವಿಷಯ ಬಲ್ಲೆ
0: ಅರಸು ಅಂದ ಅರೆಗೊಂದಿ ಮಗಿ ಇಪ್ಪೆ ಮರಿ ಬಲ್ಲ ಅರಸುವಾರು ಅಂತಿ ದಿನ ಅರಸತ್ತು ಅಂತ ಒಂದಿ ಕಾಲ ಅವ್ರನ್ನ ಕರೀದು ಹೋಗ್ಬಿಡು ಅವ್ರ ದೇವರನ್ನ ಭಾಗಕ್ಕೂ ಸೇರುವ ಅಂದ ಆ ಕೊಡ್ತು ಬಟ್ಟೆ ಎರಗಿ ದಿಕ್ಕುನಿ
2: ಎರಗಿ
0: ಅವ್ರ ನಮಗಕ್ಕೆ ಅವ್ರು ಒಂದೇ ಒರಿ ಪದಿಪ್ಪೆ ಒಂದೇ ಒರಿ ಪದಿತ್ತಿನ ಮಗೇನ ದವಲ್ಪೆ ಒಂಜಿ ಪತ್ತು ಜನ ಕೊಂಜಿ ಎಡ್ಡಂತಿನ ಮಲ್ಪೆ ಮಲ್ತಿಂದ ಮಲ್ತೆ ಇದನ್ನ ವಾಯು ವಾತಾವರಣ ಬಲ್ಪೆ ಆಯ್ತು ಒಂದೆ ಫನ ಉಪ್ಪಣತ ಆಯ್ತು ಎಡ್ಡೆ ಸುತ್ತಾಯ್ತಾನೆ ಬಂಗಾರ ಪತ್ತಿ ಪಾರ್ದ ಮೇರಪ್ಪೆ
3: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡೆದಿ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಅಂಚನೆ ಆ ವೇದಿಕೆ ಇಡತಿನ ಮಾತ್ರಲ ಪಾತಿರೋಜರು ಅಂಚೆ ಅದಕ್ಕೆಲ್ಲ ಗೊಂಜಿ ಧರ್ಮಗು ಅಕಲ ನಲ್ಪ ಕುಳ್ಳವಳ ಏನಡ ಸಾಧ್ಯ ಒಂಜೆ ಪ್ರಶ್ನೆ ಕೇಂದ್ರ ಅಕಲ ಏನ್ ಕುಳ್ಳವಡ ಅಪ್ಪಡು ವಿಜಯ ಕಲಾವಿದರು ಕಿನ್ನುಗೋಳಿ ಸಂಘಟನದ ಗುರ್ಕಾರೆ ಶರಶೆಟ್ರು ಮೇರೆ ಗೊಂಜಿ ಎನ್ನ ಪ್ರಶ್ನೆ ನಾಟಕದ ತಂಡ ಮಸ್ತ್ ಹೆಚ್ಚಾವುದು ಅಲ್ಪ ಅಲ್ಪ ಆವೊಂದುಂಡು ಒಂದು ನಾಟಕದ ಗುಣಮಟ್ಟನು ಕಡಿಮೆ ಮಲ್ಪುಂಡ ಪಂದ ಜನಗಳು ಪಣಂದುಲೇರು ಒಂದು ಸರಿಯಾ?
1: ನಮಸ್ಕಾರ. ಒಂಜಿ ಕಾಲಡು ತುಳು ರಂಗಭೂಮಿಡೆ ಖಾಲಿ ಮೂಜಿನಾಲ್ ತಂಡಲು ವಿಜಯಣ್ಣನ ತಂಡ, ಕಾಪಿಗಾರ್ಡನ್ ತಂಡ, ಅಂಚೆನ ಕಿಶೋರಣ್ಣನ ತಂಡ ಸೀಮಿತ ಸಂಖ್ಯೆದ ತಂಡೋಲುತ್ತರು. ಮಾತಿರಗಲ ಅಲ್ಪ ಅಲ್ಪ ನಾಟಕ ಮಲ್ತಿರಗಲೆಲ್ಲ ತಂಡ ಕಟ್ಟರು. ಹೆಂಗುಲ್ಲ ಕಂಡೋಡ್ದು ಬೈದಿನಗಳು ಕಂಡೋಡು ನಾಟಕ ಮಲ್ತದ ತಂಡ ಕಟ್ಟದಿನಗಳು ವಿಜಯ ಕಲಾವಿದರನ್ನ ತಂಡ ಇತ್ತು 25 ವರ್ಷ ಆಂಡ್ ಎಗಲಗಲ ತಂಡ ಕಟ್ಟೋಡು ಬಂದಿನ ಆಶೆ ಅಂಚ ಮಸ್ತ್ ತಂಡ ಕಟ್ಟೋಡು ಅಂತ ಅಂಚಿನ ಆಶೆ ಅಂಗಲಾಪುಡು ಬುಲ್ಲಿದ್ದಿನ ಮಸ್ತ್ ತಂಡಲುಲ್ಲ ಅಂಡ ಮಾತ ಪತ್ತೆ ತೊಟ್ಟು ಪತ್ತೊಂಜ ಆತನು ದೇವನ್ನಗ ಆರು ವಿಜಯನ ಎಕಡೆ ಬಂಡ ಆರು ಶಿವದೂತಿಗಳಿಗೆ ಹಿಟ್ಟು ಅಣದಂಡ ಎಲ್ಲಂಜಿ ಕುಡರಿನ ಬ್ರಹ್ಮರಕ್ಕಸಿ ಬರ್ಪಣು ಶಿವಮಾಂತ್ರಿಗೆ ಕೂಡ ನ್ಯಾಯ ಆ ಪುದಾರ ಈ ಪುದಾರ ಮಲ್ತೊಂದು ದೇವೇರ್ನ ಪುದಾರಡ್ ಈ ರಂಗಭೂಮಿನ ಹಾಳು ಮಲ್ಪಣ ಪ್ರಯತ್ನ ಲಾಭಂದು ದೇವನ್ನ ಜನಕುಲು ಆರ್ಬಲಿಗೆ ಜನಕುಲು ಗೆತೊಂಡೆರಡ ಮಾತ್ರ ನಮ್ಮ ಅವೇನು ಕೊರಡು ಅಂಡಲ ಪತ್ತೆ ತೊಟ್ಟು ಪತ್ತೊಂಜಾಂಡವು ಸಾಧ್ಯಜಿ ನಾಟಕದ ಗುಣಮಟ್ಟ ಹಾಳಾಪಡು ವಿಜಯ ಕಲಾವಿದರನ್ನ ಈ ಎತ್ತರ ಕಾರಣ ಜಗದೀಶ್ ಶೆಟ್ಟಿ ಕೆಂಚರಿಕರ ಎಗರೇನು ಗುರುತಿಸಾದ ಕಂಡೋಡ್ದು ತಂಡ ಮಲ್ತದ ಮುಂಬೈಗ ಬೇತೆ ಪ್ರದೇಶದಲ್ಲಿ ಪತಂಬೋದು ಈ ಪ್ರದರ್ಶನ ಕೊಡ್ರೆ ಅವಕಾಶ ಮಲ್ತು ಕೊಡ್ತೇರಿ ಅಂಚಾದ ತಂಡ ಅದು ಒರಿದುಂಡು ಕೆಲವು ಒಂದು ವರ್ಷ ಇತ್ತಂಡ ಬಕ್ಕೊಂದು ವರ್ಷ ಪೂಜೆ 25-30 ತಂಡಲು ಹೊರರ ಈ ಎಂಗುಲ್ ಪೇಪರ್ ತೂನಾಗ ನಾಟಕ ಪ್ರದರ್ಶನ ಕೊರ್ಪಿನಲ್ಲ ತೋಂದಿಲ್ಲ ಅಂಡೋ ಪತ್ತೆ ತೊಟ್ಟು ಪತ್ತೊಂಜಾದ್ರು ಅಂಚೆ ಆರೇ ಬಲ್ಲಿ ಪಂಪಿನ ಅಭಿಪ್ರಾಯ ಬಕ್ಕ ಕಲಾವಿದರು ಕಲಾಭಿಮಾನಿ ಸ್ಪಂದಿಸಂಡ ನಾಟಕ ತಂಡ ಸುಧ್ರಾಳ ಒರಿ ಉಂಡು ಪಂಪಿನ ಆಶಯನ್ನು
0: ಸೊಲ್ಮೇಲು ಅಂಚನೆ ನನವರಿ ತುಳು ಅಕಾಡೆಮಿಯ ಸದಸ್ಯ ಅಂದು ನಾಟಕ ಕಲಾವಿದಲ ಅಂದು ಆನ ಕೊಂಜಿ ನೇರವಾಯ್ನಂಚಿನ ಪ್ರಶ್ನೆ ಈ ಬುಲೆವುನ ತುಳು ಸಿನಿಮಾ ನಾಟಕ ರಂಗು ಕೊಂಜಿ ಸವಾಲಾ?
2: ಸೊಲ್ಮೇಲು ಮಾಸ್ಟರ್ ಪ್ರಶ್ನೆಗೆ ಏನು ಲೆಕ್ಕನೆ ಅವು ಸವಾಲತ್ ಬಹುಶಃ ಪ್ರೇರಣೆ ಅಂದು ಪನೋಲಿ ಸಿನಿಮಾಗ ನಾಟಕನೇ ಪ್ರೇರಣೆ ಅಂದು ಮೂಲವಾದ ಪನೋಲಿ ದಯ ಪನ್ನಗ ನಾಟಕ ಏಪಲ ಮೂಜಿ ತಿಂಗಳು ದುಂಬು ಆಯ್ತ ತರಬೇತಿ ಆವಡು ಆಯ್ತ ತಯಾರಿ ಆವಡು ಆಯ್ತು ಬೊಕ್ಕ ರಂಗ ಪ್ರವೇಶ ಆಪುಂಡು ಅಂಡ ಸಿನಿಮಾ ಶೂಟಿಂಗ್ ಆದ ಆಯ್ ಬೊಕ್ಕ ಮೂಜಿ ತಿಂಗಳು ಬೊಕ್ಕ ಆಯ್ತ ತಾಂತ್ರಿಕ ವರ್ಗ ಹೆಂಚಿನ ಉಂಡ ಅವೇನ್ ಪೂರ ಮಲ್ತದ ಬೊಕ್ಕ ಪ್ರದರ್ಶನ ಆಪುಂಡು ಒಂದು ರಡ್ಡು ವ್ಯತ್ಯಾಸ ರಂಗಭೂಮಿ ಬೊಕ್ಕ ಸಿನಿಮಾಗ ಅಂಡ ರಂಗಭೂಮಿದ ಆ ಒಂಜಾತ ಕಲಾವಿದರೆ ಸಿನಿಮಾ ರಂಗಗಳ ಪ್ರೇರಣೆ ಆದ ಅಭಿನಯ ಮಲ್ಪರೆ ಅವಕಾಶ ತಿಕ್ಕೊಂಡು ಅಂಚಾದ ರಂಗಭೂಮಿದ ಕಲಾವಿದರನ್ನ ತೂನಗ ಸಿನಿಮಾಡ್ಲ ಅಕಲಿನ ತೂಕ ಪನ್ಪಿನಂಚಿನ ಪ್ರೇಕ್ಷಕ ವರ್ಗ ಅಭಿಮಾನಿ ಆದ ಪುಟ್ಟುವೇರು ಒಂದು ಬಹುಶಃ ಈ ನಾಟಕ ರಂಗದ ಪ್ರೇರಣೆ ಸಿನಿಮಾಗ ತಿಕ್ಕೊಂಡು ಪನ್ಪಿನ ಒಂಜಿ ಪಾತ್ಯರ ಆಯ್ತೊಟ್ಟುಗೂ ಬಹುಶಃ ತುಳು ರಂಗಭೂಮಿ ವಿಜಯಣ್ಣ ಪನ್ಲೆಕ್ಕನೆ ಹಾಸ್ಯಗ ಮಸ್ತ್ ಒತ್ತು ಕೊರ್ತುಂಡು ನಮ್ಮ ತುಳುವೇರು ಹಾಸ್ಯನು ಮಸ್ತ್ ಮೋಕೆ ಮಲ್ಪಿರು ದಯಪಣ್ಣಗ ನಿಕುಲ್ ಪೂರ ಮಾತೇರ್ಲ ಕಾತೊಂದುಪ್ಪುನು ಎಂಕಲ್ನ ಪಾತೆರಗತ್ತು ಅರವಿಂದ್ ಬೋಳಾರ್ನ ಪಾತೆರಗಂದು ಎಂಗಲಿಗೆ ಖಂಡಿತವಾದ್ಲ ಗೊತ್ತುಂಡು ಅಂಚಾದುಪ್ಪುನಾಗ ಪ್ರೇಕ್ಷಕ ವರ್ಗಡ ಎಂಕುಲದಾದ ನಟೋನ್ನು ಬಂದಾಗ ನಮ್ಮ ಬದಲಾವಣೆಲ್ಲ ನಿಕುಲು ಸ್ವೀಕಾರ ಮಲ್ಪಲೆ ಅವಿನ ಸ್ವಾಗತ ಮಲ್ಪಲೆ ನಿಕುಲು ನಮ್ಮ ಗುರ್ತಿನ ಬದಲಾವಣೆ ಸ್ವಾಗತ ಮಲ್ತಂಡ ನನಾತ ತಂತ್ರಜ್ಞರು ನನಾತ ಕಲಾವಿದರು ಪುಟ್ಟದ ಬಲರೆ ಸಾಧ್ಯತೆ ಉಂಡು ಪಂಪಿನ ಒಂಜಿ ಪಾತ್ರ ಉಂಡು ಕನ್ನಡ ರಂಗಭೂಮಿಡು ಕಣ್ಣುಗ್ಲ ಆ ಚಲನೆಗ್ಲ ಒಂಜಿ ತರಬೇತಿ ಉಂಡು ಆಂಡ ನಮ್ಮ ತುಳು ರಂಗಭೂಮಿಡು ಆಂಗಿಕ ಭಾಷೆನಿಗೆ ಆಂಗಿಕ ಆ ದೇಹ ಭಾಷೆಗೆ ಮಸ್ತ್ ಅವಕಾಶ ಉಂಡು ಸಿನಿಮಾಡ್ಲಾತೆ ನಮ್ಮ ಎಡ್ಡೆ ಕಲಾವಿದರು ನಮ್ಮ ಸ್ವಾಗತ ಮಲ್ಪುವ ಇನಿ ತುಳು ರಂಗಭೂಮಿಡು ಹಾಸ್ಯ ಕಲಾವಿದರು ಹೀರೋ ಅದು ಮಿಂಚೊಂದುಲ್ಲೇರು ಆಂಡ ಕನ್ನಡ ರಂಗಭೂಮಿ ಕನ್ನಡ ಸಿನಿಮಾ ಕ್ಷೇತ್ರಡು ಹೀರೋನ ಕುಲು ಬೇತೇನೆ ಅವು ಹಾಸ್ಯಗ ಅವಳು ಗೌಣ್ಯ ಅಂಚಾದುಪ್ಪುನಾಗ ಈ ಒಂಜಿ ನಾಟಕ ಬೇತೆಯತ್ತು ಸಿನಿಮಾ ಬೇತೆಯತ್ತು ಆಂಡ ಸಿನಿಮಾಗ ರಂಗಭೂಮಿಯ ಪ್ರೇರಣೆ ಬಂದ್ರೆ ಯಾನು ಪಿರಮಿಡ್ ಬಂದೆ ಸೊಲ್ಮೇಲು
0: ಸೊಲ್ಮೇಲು ನರೇಂದ್ರಣ್ಣ
3: ಬಲ್ಲ ಬಲ್ಲ ಬಲ್ಲ ಹೇ ಹೇ

ಈತನೇಟ ಇಂಚಿಪ್ಪ ಕಟೀಲು ಪದವಿಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಡ್ ಪಾತ್ರನ ಬಿನ್ನರ್ ನಕ್ಲನ ಪಾತ್ರನ ಕೇನೊಂದು ಬತ್ತರ್ ಇಡಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್.

ಸ್ಪರ್ಧಿಂಚ ವಿಭಿನ್ನ ವಿಭಿನ್ನ ಅಂದ್ ಫನ್ಪರ್ ಮಾರ್ರೆ ಟಿಕೆಟ್ ದತ್ತು ಮೂಲ ಬತ್ತು ಕುಲ್ಲುಂಡ ಲೈಟ್ ತೆಕ್ಕವರು ಉಲಾಯ್ದ ಪದ ವನ್ಪರ್ ಅವೇ ಸ್ಟೈಲ್ ಅವೇ ಸಾಹಿತ್ಯ ಎಂಕುಲ್ದಾದ ಪರದತಿ ಎರ ಬೈದಿನಯ್ಯ ಹೊರ ಪರದ ದಪ್ಪಲೆಯ ಓ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದ್ರೆ ನನ್ನ ದುಂಬಗ ಕೆಲವೊಂಚಿ ತುಳು ಪದಕುಲೇನಕ್ಕೆ ಏನಂದು ಬರ್ಕಾ

ಈತನೇಟ ಕೆಲವೊಂಚಿ ತುಳುತ ಪದಕುಲೆನ್ನು ಕೇನಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಸಂಗೀತ ಹಾಡು ಎಚ್ಎಸ್ ವೆಂಕಟೇಶ್ ಶಿವಮೂರ್ತಿ ಅವರ ರಚನೆಯ ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೀತಿಸಿ ಹಾಡಿದ್ದಾರೆ ಸಿ ಅಶ್ವಥ್.

ಚಕ್ರಾಳಿದಿರಲು ಕಣ್ಣೀರ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲು. ಗಾಯಕರು ಸಿ ಅಶ್ವಥ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತ. ಕೇಳುಗರೆ, ಸಾಮಾನ್ಯವಾಗಿ ನಾವೆಲ್ಲರೂ ಅಡುಗೆ ಮನೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರ್ತೇವೆ. ಆದರೆ ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳು ನಡೆದು ಹೋಗುತ್ತೆ. ಈ ತಪ್ಪು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರಬಹುದು. ಹಾಗಾದರೆ ನಾವು ಅಡುಗೆ ಮನೆಯಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಪವಿತ್ರ ರಿತೀಶ ದಾಸ್, ಕೊಪ್ಪಲಕಾಡು.
1: ನಮಸ್ಕಾರ, ನಾನು ಪವಿತ್ರ ರಿತೀಶ ದಾಸ್, ಕೊಪ್ಪಲಕಾಡು. ನಮ್ಮ ಹಿರಿಯರು ಆರೋಗ್ಯವೇ ಭಾಗ್ಯ ಎಂದು, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಗಾದೆ ಮಾತಿನಲ್ಲೇ ಹೇಳಿದ್ದಾರೆ. ಇಂದು ನಾನು ನಿಮ್ಮೊಂದಿಗೆ ಅಡುಗೆ ಮನೆಯಲ್ಲಿ ನಮಗೇ ತಿಳಿಯದೆ ಮಾಡುವ ಕೆಲವೊಂದು ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು, ಅಡುಗೆ ಮನೆ ಎಂದರೆ ಅದು ಕೇವಲ ಆಹಾರ ತಯಾರಿಗಾಗಿ ಇರುವ ಒಂದು ಕೋಣೆಯಲ್ಲ. ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯವೇ ಇಲ್ಲಿ ಅಡಗಿದೆ ಎಂದರೆ ತಪ್ಪಾಗಲಾರದು. ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಮಾಡುವ ಒಂದು ಸಣ್ಣ ತಪ್ಪು ಮುಂದೊಂದು ದಿನ ದೊಡ್ಡ ರೋಗಕ್ಕೆ ಕಾರಣವಾಗಬಹುದು ಅಲ್ವಾ? ನಾವು ತಯಾರಿಸುವ ಆಹಾರ ರುಚಿಯಾಗಿದ್ದರಷ್ಟೇ ಸಾಲದು, ಆರೋಗ್ಯಕರವಾಗಿಯೂ ಇರುವಂತೆ ನೋಡಿಕೊಳ್ಳುವುದು ತುಂಬಾ ಮುಖ್ಯ. ಯಾಕಂದರೆ ಜೀವನದ ಯಾವುದೇ ವಸ್ತುಗಳಿಗಿಂತ ಆರೋಗ್ಯ ಬಹುಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕೆಂದರೆ ನಾವು ಸೇವಿಸುವ ಆಹಾರವು ಉತ್ತಮವಾಗಿರಬೇಕು. ಇಂದು ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನುವುದು ಬಿಟ್ಟು ಬಿಡದೆ ಅದರೊಂದಿಗೆ ಜೀವನ ನಡೆಸುವ ವಸ್ತು. ಈಗ ಎಲ್ಲವೂ ಪ್ಲಾಸ್ಟಿಕ್ಮಯ. ಇದು ಬೆಳಿಗ್ಗೆ ಹಲ್ಲುಜ್ಜುವುದರಿಂದ ಪ್ರಾರಂಭವಾಗ್ತದೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ, ಯಾವುದೇ ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಪಾತ್ರೆಗೆ ಹಾಕಿದಾಗ ಪ್ಲಾಸ್ಟಿಕ್ನ ವಿಷಕಾರಿ ಅಂಶಗಳು ಆಹಾರವನ್ನು ಸೇರುತ್ತದೆ. ಅದೇ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಜೀವಕ್ಕೆ ದೀರ್ಘಕಾಲೀನ ತೊಂದರೆ ಕೊಡಬಹುದು ಅಂತ. ಪ್ಲಾಸ್ಟಿಕ್ ನಮ್ಮ ಜೀವಕ್ಕೆ ಕುತ್ತು ತರುವುದು ಮಾತ್ರವಲ್ಲ, ಪ್ರಕೃತಿಗೂ ಇದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ. ಏನೇ ಆದರೂ ಪ್ಲಾಸ್ಟಿಕ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೂ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ತ್ಯಜಿಸಲು ಸಾಧ್ಯವಿದೆ. ಬಿಸಿ ಬಿಸಿ ಆಹಾರ ಬಡಿಸಲು ಪ್ಲಾಸ್ಟಿಕ್ ಸೌಟು, ಚಮಚ, ಪ್ಲೇಟು, ಚಾಪಿಂಗ್ ಬೋರ್ಡು, ಚಹಾ ಕಾಫಿಗಳನ್ನು ಸೋಸುವ ಪ್ಲಾಸ್ಟಿಕ್ ಸ್ಟ್ರೈನರ್ಗಳಿಂದ ದೂರ ಇರೋಣ. ಮಕ್ಕಳಿಂದ ಹಿಡಿದು ಹಿರಿಯರವರೆಗಿನ ಟಿಫಿನ್ ಬಾಕ್ಸ್, ಕುಡಿಯುವ ನೀರಿನ ಬಾಟಲ್ಗಳನ್ನು ಸ್ಟೀಲ್ಗೆ ಬದಲಾಯಿಸೋಣ. ಈಗ ಎಲ್ಲರ ಮನೆಯಲ್ಲೂ ಬೇಯಿಸಲು ಅಲ್ಯೂಮಿನಿಯಂ ಪಾತ್ರೆಗಳು ಹೆಚ್ಚು ಬಳಕೆಯಲ್ಲಿವೆ. ಇದರ ಬದಲಿಗೆ ಮಣ್ಣಿನ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸೋಣ. ಹಾಗೆಯೇ ಆಧುನಿಕ ಮಹಿಳೆಯರು ಅಲ್ಯೂಮಿನಿಯಂ ಫಾಯಿಲ್ ಉಪಯೋಗಿಸುವುದು ಕಂಡುಬರುತ್ತದೆ. ಆಹಾರವನ್ನು ಇದು ಬೆಚ್ಚಗೆ ಅಥವಾ ತಣ್ಣಗೆ ಇಡಬಹುದೇನು? ಮತ್ತಷ್ಟು ಹಾನಿಕಾರಕವೆಂದರೆ ಇದನ್ನು ಸಾಮಾನ್ಯವಾಗಿ ಸಿಹಿ ತಿಂಡಿಗಳಲ್ಲಿ ಅಲಂಕಾರಿಕವಾಗಿ ಉಪಯೋಗಿಸುತ್ತಿದ್ದಾರೆ. ಇದು ನೇರವಾಗಿ ದೇಹಕ್ಕೆ ಸೇರಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಇದು ದೇಹದಲ್ಲಿ ಹೆಚ್ಚು ಸಮಯದವರೆಗೆ ಸಂಗ್ರಹವಾಗಿದ್ದರೆ ಅದು ಕ್ಯಾನ್ಸರ್ಗೂ ಕಾರಣವಾಗಬಹುದು. ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ನಾನ್ ಸ್ಟಿಕ್ ಕುಕ್ವೇರ್ ಉಪಯೋಗಿಸುವುದು ಕಂಡುಬರುತ್ತಿದೆ. ಪದಾರ್ಥಗಳನ್ನು ಅಂಟದೆ ಇರುವುದಕ್ಕೆ ಇದರ ಮೇಲೆ ಟಫ್ಲಾನ್ ಕೋಟಿಂಗ್ ಇರುತ್ತದೆ. ಇದು ಬಿಸಿಯಾಗುವಾಗ ಅಥವಾ ಅತಿ ಹೆಚ್ಚು ಸಲ ಉಪಯೋಗಿಸಿದಾಗ ಅದರಲ್ಲಿರುವ ಹಾನಿಕಾರಕ ಅಂಶಗಳು ನಮ್ಮ ಆಹಾರ ಪದಾರ್ಥದೊಂದಿಗೆ ದೇಹಕ್ಕೆ ಸೇರಿ ಹಾನಿಯನ್ನುಂಟು ಮಾಡಬಹುದು. ಆದುದರಿಂದ ಇದು ಮನೆಯಲ್ಲಿದ್ದರೆ ತ್ಯಜಿಸುವುದೇ ಲೇಸು. ಇನ್ನು ಎಣ್ಣೆ, ಇದು ಅಡುಗೆ ಮನೆಯಲ್ಲಿ ಅತ್ಯಂತ ಪ್ರಭಾವಶಾಲಿ. ಮುಖ್ಯವಾಗಿ ಅಡುಗೆಯಲ್ಲಿ ರಿಫೈನ್ಡ್ ಎಣ್ಣೆಗಳಿಗಿಂತ ನೈಜ ಅಡುಗೆ ಎಣ್ಣೆಯನ್ನೇ ಉಪಯೋಗಿಸಿ ಹತ್ತಿರದ ಮಿಲ್ಲಿನಿಂದ ಕೊಂಡು ತಂದರೆ ಉತ್ತಮ. ನಾವು ಒಮ್ಮೆ ಕರಿದ ಎಣ್ಣೆ ಮಿಕ್ಕುಳಿದರೆ ಅದನ್ನು ಎತ್ತಿಡುತ್ತೇವೆ. ಇದು ನಾವು ಮಾಡುವ ಮತ್ತೊಂದು ತಪ್ಪು. ಪುನರ್ಬಳಕೆ ಮಾಡಿದ ಎಣ್ಣೆಗಳಿಂದ ಟ್ರಾನ್ಸ್ಫ್ಯಾಟ್ ಅಂಶ ಏರಿಕೆಯಾಗುತ್ತದೆ ಎಂದು ಆಧುನಿಕ ವಿಜ್ಞಾನ ತಿಳಿಸುತ್ತದೆ. ಇದರಿಂದಲೂ ಆರೋಗ್ಯಕ್ಕೆ ಹಾನಿಕಾರಕ. ಈಗಿನ ಕೆಲಸಕ್ಕೆ ತೆರಳುವ ಮಹಿಳೆಯರು ಸುಲಭವಾಗಲೆಂದು ಮಾರ್ಕೆಟ್ನಿಂದ ತರಕಾರಿಗಳನ್ನು ತಂದು ಬೇಕಾದ ರೀತಿಯಲ್ಲಿ ಕತ್ತರಿಸಿ ದೀರ್ಘ ಸಮಯಕ್ಕೆ ಫ್ರಿಡ್ಜಿನಲ್ಲಿ ಇರಿಸುವುದು ಸಾಮಾನ್ಯ ಅಭ್ಯಾಸ. ಇದರಿಂದ ಅದರಲ್ಲಿರುವ ರುಚಿ ವಾಸನೆ ಮಾತ್ರವಲ್ಲ, ವಿಟಮಿನ್ ಅಂಶಗಳೂ ಕೂಡ ನಾಶವಾಗುತ್ತೆ. ಅಡುಗೆಗೆ ಮೊದಲು ತೊಳೆದು ಕತ್ತರಿಸಿ ಉಪಯೋಗಿಸಿದರೆ ಉತ್ತಮ. ಮನೆಗಳಲ್ಲಿ ಖಾದ್ಯಗಳನ್ನು ಅತಿಯಾಗಿ ಬೇಯಿಸುವುದು ಕೂಡ ಕಂಡುಬರುತ್ತದೆ. ಹಾಗೆ ಮಾಡಿದರೆ ಇದರಲ್ಲಿರುವ ಉತ್ತಮ ಅಂಶಗಳು ನಷ್ಟವಾಗಿ ರುಚಿಯು ಬದಲಾವಣೆಗೊಳ್ಳುತ್ತದೆ. ಈಗ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಪ್ರೊಸೆಸ್ಡ್ ಫುಡ್, ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಕೂಡ ಕಂಡುಬರುತ್ತದೆ. ಇದರಲ್ಲಿ ರುಚಿಯೂ ಹೆಚ್ಚಿರುತ್ತದೆ, ಆದರೆ ಹೆಚ್ಚು ದಿನ ಬಾಳಿಕೆ ಬರಲು ಅದಕ್ಕೆ ರಾಸಾಯನಿಕಗಳ ಬಳಕೆ ಮಾಡಲಾಗಿರುತ್ತದೆ. ಸಂಸ್ಕರಿಸಿದ ಸಕ್ಕರೆ, ಮಾಂಸ, ಮೈದಾ ಕೂಡ ಜೀವಕ್ಕೆ ಕುತ್ತು. ಇದು ಕ್ಯಾನ್ಸರ್ನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ದೂರ ಇರೋಣ. ಇನ್ನು ಕೊನೆಯದಾಗಿ, ಹಿಂದಿನ ಕಾಲದಲ್ಲಿ ಪಾತ್ರೆ ತೊಳೆಯಲು ಒಲೆಯ ಬೂದಿಯನ್ನು ಉಪಯೋಗಿಸ್ತಾ ಇದ್ದೆವು. ಈಗ ಒಲೆಗಳೇ ಇಲ್ಲ. ರಾಸಾಯನಿಕಗಳನ್ನು ಬಳಸಿ ಪಾತ್ರೆಗಳನ್ನು ಫಲಫಳ ಮಾಡುವ ಬದಲು ಆರೋಗ್ಯಕ್ಕೆ ಉತ್ತಮವಾದ ಇದ್ದಿಲು, ಬೂದಿ ಅಥವಾ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡಿದಲ್ಲಿ ಆರೋಗ್ಯವು ವೃದ್ಧಿಸಿತು. ಸಮಸ್ಯೆಗಳನ್ನು ತಂದೊಡ್ಡುವುದಕ್ಕಿಂತ ಸಮಸ್ಯೆಗಳೇ ಬಾರದಂತೆ ತಡೆಯುವುದು ಜಾಣತನ. ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅತಿಯಾದ ಆಹಾರ ಸೇವನೆಯು ಹಾನಿಕಾರ. ಬೆಳಿಗ್ಗೆ ರಾಜನಂತೆ, ಮಧ್ಯಾಹ್ನ ರಾಣಿಯಂತೆ, ರಾತ್ರಿ ಸೇವಕನಂತೆ ಇತಿ ಮಿತಿಯಲ್ಲಿ ತಿಂದು ಜೀರ್ಣಿಸಿಕೊಂಡರೆ ಯಾವ ಪಥ್ಯವೂ ಬೇಕಾಗಿಲ್ಲ. ಇವೆಲ್ಲವೂ ನಮ್ಮ ನಮ್ಮ ಮನೆಯಲ್ಲೇ ನಮಗೇ ಗೊತ್ತಿಲ್ಲದೆ ಅಡುಗೆ ಮನೆಯಲ್ಲಿ ಮಾಡುವ ತಪ್ಪುಗಳು. ಇವುಗಳನ್ನು ತಿದ್ದಿಕೊಂಡರೆ ಆರೋಗ್ಯಕಾರಿ ಜೀವನ ಶತಸಿದ್ಧ. ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೆ ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ರಿತೀಶ ದಾಸ್ ಕೊಪ್ಪಲಕಾಡು ಅವರ ಮಾಹಿತಿಯನ್ನು ಕೇಳ್ತಾ ಬಂದ್ರಿ. ನಾವು ಅಡುಗೆ ಮನೆಯಲ್ಲಿ ಮಾಡುವಂತಹ ಸಣ್ಣ ತಪ್ಪುಗಳಿಂದ ಅದು ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಕೂಡ ಬೀರುತ್ತೆ. ಈ ಆಹಾರವನ್ನು ಸೇವಿಸಿದ ನಂತರ ನಾವು ಪಾತ್ರೆಯನ್ನು ಕೂಡ ತೊಳೆಯದೆ ಹಾಗೆ ಇಡಬಾರದು ಅಂತ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ರಾತ್ರಿ ವೇಳೆ ನೋಡಿ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಎಲ್ಲರೂ ತಿಂದು ಪಾತ್ರೆಗಳನ್ನು ಹಾಕಿದಾಗ ಮನೆಯ ಮಹಿಳೆಯರು ಗ್ಯಾಸ್ ಸ್ಟೌವನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಊಟ ಮಾಡಿದ ನಂತರ ಕೂಡ ಕೆಲವು ಜನರಿಗೆ ಉಳಿದ ಆಹಾರವನ್ನು ಮಡಕೆಯಲ್ಲಿ ಬಿಡುವಂತಹ ಅಭ್ಯಾಸ ಇರುತ್ತೆ. ಸೊ ಇದು ತುಂಬ ಕೆಟ್ಟ ಅಭ್ಯಾಸ. ಈ ರೀತಿ ಉಳಿದ ಆಹಾರವನ್ನು ಹಾಗೆ ಇಡುವುದು ಕೂಡ ಸರಿಯಲ್ಲ. ತೆರೆದ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಕೂಡ ಉಂಟು ಮಾಡಬಹುದು. ರಾತ್ರಿ ಊಟದ ನಂತರ ಏನಾದರೂ ಆಹಾರ ಉಳಿದಿದ್ರೆ ಅದನ್ನು ಶುದ್ಧ ಪಾತ್ರೆಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ಬಿಡಿ. ಒಮ್ಮೆ ನೀವು ಪಾತ್ರೆಯನ್ನು ತೊಳೆದ ಮೇಲೆ ಸಿಂಕ್ ಮತ್ತು ಡಿಶ್ ವಾಷರ್ಗಳನ್ನು ನೀರಿನಿಂದ ಸ್ವಚ್ಛ ಮಾಡುವುದು ಬಹಳ ಒಳ್ಳೆಯದು. ಇದು ಕೊಳೆ ಹೋಗಲಾಡಿಸಲು, ಆರೋಗ್ಯ ಸಮಸ್ಯೆ ಬರದಂತೆ ಕೂಡ ತಡೆಯುತ್ತೆ. ಹಾಗೆಯೇ ಈ ಕಟ್ಟಿಂಗ್ ಬೋರ್ಡು, ಪಾತ್ರೆ ಒರೆಸುವ ಬಟ್ಟೆ ಮತ್ತು ಟೇಬಲ್ ಒರೆಸುವಂತಹ ಬಟ್ಟೆಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು. ಸೊ ಇದರಲ್ಲಿ ಕೀಟಾಣು, ಶಿಲೀಂಧ್ರ ಮತ್ತು ಇತರ ಹಾನಿಕಾರಕಗಳು ಸೇರಿಕೊಳ್ಬಹುದು. ಅಡುಗೆ ಮಾಡುವ ಸ್ಥಳದ ಮೇಲ್ಮೈ ಮತ್ತು ಕಟ್ಟಿಂಗ್ ಬೋರ್ಡನ್ನು ಸರಿಯಾಗಿ ಶುಚಿ ಮಾಡಿ ಮತ್ತು ಆಗಾಗ ಅದಕ್ಕೆ ಸೋಂಕು ನಿವಾರಕವನ್ನು ಸಿಂಪಡಿಸಿ. ಪಾತ್ರೆ ಮತ್ತು ಟೇಬಲ್ ಬಟ್ಟೆಯನ್ನು ನೀವು ಸರಿಯಾಗಿ ತೊಳೆದು ಬಳಸ್ತಾ ಇರಬೇಕು. ಸಸ್ಯಾಹಾರ ಮತ್ತು ಮಾಂಸಾಹಾರ ಕತ್ತರಿಸಲಿಕ್ಕೆ ಕೂಡ ಪ್ರತ್ಯೇಕ ಬೋರ್ಡನ್ನು ಬಳಸಿ. ಈ ರೀತಿ ಮಾಡುವಂತಹ ಒಂದಿಷ್ಟು ಸಣ್ಣ ತಪ್ಪುಗಳಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ವಚ್ಛತೆಯನ್ನು ಮತ್ತು ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳುತ್ತಾ ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೆ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ನಮಸ್ಕಾರ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲಾ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸಮಯ 3:01 ಸೆಕೆಂಡುಗಳು. ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ 6364209949 ಈ ಸಂಖ್ಯೆಗೆ. ಸೊ ಕೇಳುಗರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ನೀವಂತೂ ಕಾಲ್ ಮಾಡಬಹುದು, ಕರೆ ಮಾಡಬಹುದು. ಸೊ ಮೊದಲ ಕಾಲರ್ ಜೊತೆಗೆ ಕೂಡ ಮಾತಾಡ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವು ಕರೆ ಮಾಡಿ ಮಾತಾಡಿ, ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಪ್ರಥಮ ಕಾಲರ್ ಜೊತೆ ಅಂತೂ ಕೂಡ ಮಾತಾಡ್ತಾ ಇದ್ದೇನೆ ನಾನು ನಿನ್ನ ಕೆಲ ಹೊತ್ತಲ್ಲಿ. ಸೊ ಕರೆ ಮಾಡಿ ಮಾತಾಡಿ 6364209949 ಸಂಖ್ಯೆಗೆ. ಸೊ ಮೊದಲ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಲತಾ ಅವರು ಹೇಳಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಯಾವ ಹಾಡು ಕೊಡಲಿ ಇವತ್ತು? ಓಕೆ, ಕಡಿದು ಕೊಡೋಣ. ಕಟೀಲಿನ ಭಕ್ತಿಗೀತೆಯನ್ನು ಕೊಡಿ ಅಂತ ಲತಾ ಅವರು ಕೇಳಿದ್ದಾರೆ. ಸೊ ಅವರು ಕೇಳಿದಂಥ ಒಂದು ಭಕ್ತಿಗೀತೆಯನ್ನು ಕೆಲವೇ ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕರೆ ಮಾಡಿ ಮಾತಾಡಿ 6364209949 ಸಂಖ್ಯೆಗೆ. ಲತಾ ಅವರು ಕಾಲ್ ಮಾಡಿದರು, ಕಟೀಲಿದೊಂದು ಭಕ್ತಿಗೀತೆ ಕೊಡಿ. ಸೊ ಈ ಒಂದು ಭಕ್ತಿಗೀತೆಯನ್ನು ಜನರಂತೂ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ 6364209949 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕಟೀಲಿನ ಭಕ್ತಿಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಸೊ ಕಟೀಲೀಶ್ವರಿ ಈ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಕಾಲರ್ ಇದ್ದರೆ ಹಲೋ ನಮಸ್ಕಾರ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ರತ್ನಶೆಟ್ಟಿ ಅವರೇ, ನಾನಿರುವುದು ನಿನಗಾಗಿ, ಅದರಲ್ಲಿ ಕುಂಕುಮ ಇರುವುದು ನನಗಾಗಿ. ಓಕೆ, ಸೊ ಆ ಒಂದು ಹಾಡು ನಿಮಗೆ ಬೇಕಾಗಿದೆ. ಸೊ ಊಟ ಆಯ್ತಾ? ಏನು ಸ್ಪೆಷಲ್ ಇತ್ತು ಇವತ್ತು? ಓಕೆ, ನಾನಿರುವುದು ನಿಮಗಾಗಿ ಈ ಚಿತ್ರದ ಹಾಡು ನಿಮಗಂತೂ ಬೇಕಾಗಿದೆ. ಸೊ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ನೊಂದಾಯಿತು. ನಾನು ಸಾಂಬಾರು ತಿಂದಿದ್ದೆ, ಗಂಜಿ ಚಟ್ನಿ ಅಷ್ಟೇ. ಧನ್ಯವಾದಗಳು. ಸೊ ಕುಂಕುಮ ಇರುವುದು ಹಣೆಗಾಗಿ, ಸೊ ಈ ಒಂದು ಹಾಡನ್ನು ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಎರಡು ಸುಂದರವಾದ ಹಾಡುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ಕೊಂಡು ಹೋಗುವಾಗ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364209949 ಸಂಖ್ಯೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಅಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಿನ ಕೇಳೋಗರು ನಮ್ಮ ಜೊತೆಗಿದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಹೇಗಿದ್ದೀರಿ? ನಾ ಚೆನ್ನಾಗಿದ್ದೇನೆ ಸರ್. ಇವತ್ತು ಯಾವ ಹಾಡು ಕೊಡಲಿ? ಓಕೆ, ಯಾವ್ದು ಹಾಡು? ಓಕೆ, ಅದರಲ್ಲಿ ಕಣ್ಣು ಹೊಡಿಯಾಕ. ಓಕೆ ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇದ್ದೇನೆ. ವಧಗಳು ಸೊ ರಾಬರ್ಟ್ ಚಿತ್ರದಿಂದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ನಮಸ್ತೆ.
5: ಹಲೋ,
4: ಹೇಳಿ ಕುಸುಮಾಕರ್ ಸರ್, ಹೇಗಿದ್ದೀರಿ? ಯಾವ ಹಾಡು ಕೊಡಿ? ಭಕ್ತಿಗೀತೆಯಾ ಹಾಡು? ಶಿರಡಿ ಕೆ ಸಾಯಿಬಾಬಾ.
5: ಆಶಾ ಉಸ್ಲೆ ಅವರು ಹಾಡಿದ್ದು. ದೀಪಾವಳಿ ಮನಾಯಿ ಸುಹಾನಿ ಮೇರೆ ಸಾಯಿ ಕೆ ಹಾಥೋ ಮೇ ಜಾದು ಕಬಾನಿ.
4: ಓಕೆ, ಹಾಡಿನ ಹೆಸರು ಶಿರಡಿ ಕೆ ಸಾಯಿಬಾಬಾ ಅಲ್ವಾ?
5: ಅದು ಇದು ಚಿತ್ರದ
4: ಹೆಸರು. ಹಾಡಿನ ಹೆಸರು ಯಾವ್ದು ಸರ್?
5: ಹಾಡಿನ ಹೆಸರು ದೀಪಾವಳಿ ಮನಾಯಿ ಸುಹಾನಿ.
4: ದೀಪಾವಳಿ
5: ದೀಪಾವಳಿ ಮನಾಯಿ ಸುಹಾನಿ ಮೇರೆ ಸಾಯಿ ಕೆ ಹಾಥೋ ಮೇ ಜಾದು ಕಬಾನಿ.
4: ಓಕೆ, ದೀಪಾವಳಿ ಸೊ ಯಾಕೆ ಸರಿ ಒಂದು ಹಾಡು ಇಷ್ಟ?
5: ಅದು ಆಶಾ ಭೋಸ್ಲೆ ಅವರು ಒಳ್ಳೆ ಹಾಡಿದ್ದಾರೆ. ಅದರಲ್ಲಿ ಯಾರು ಸಾಯಿಬಾಬಾ ಹಾಕಿದ್ದು ರಾಜೇಂದ್ರ ಕುಮಾರ್, ಅದೆಲ್ಲ ಒಳ್ಳೆ ನೋಡಿದೆ ನಾನು.
4: ಓಕೆ, ದೀಪಾವಳಿ ತುಂಬ ಹಳೆ ಹಾಡು ಅಲ್ವಾ?
5: ಹೌದೌದು.
4: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್.
5: ಎಲ್ಲ ಇಡಬೇಡಿ ಸೌಂಡ್ ಇಡಿ ಸರ್, ಅದು ಓಲ್ಡ್ ಪದ್ಯ ಎಲ್ಲ ಸ್ವಲ್ಪ ಕೇಳ್ತದೆ.
4: ಓಕೆ ಓಕೆ ಓಕೆ,
5: ಸರಿ ಸರ್,
4: ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದೇ ರೀತಿ ಕರೆ ಮಾಡ್ತಾ ರೀ. ಸೊ ಕುಸುಮಾಕರ್ ಕೊಟ್ಟಾರವರು ಮಾತಾಡಿದರು, ಅವರು ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಸಿಡಿಕೆ ಸಾಯಿಬಾಬಾ ಚಿತ್ರದ ಒಂದು ಸುಂದರವಾದ ಹಾಡು. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಇನ್ನು ಕೆಲವು ಹೊತ್ತಲ್ಲಿ. ಸ್ನೇಹಿತರೆ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಮತ್ತೆ ಮೆಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ ಸರ್. ಮಾತಾಡಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಸರ್. ಊಟ ಆಯಿತು? ಯಾವ ಹಾಡು ಕೊಡಲಿ ಇವತ್ತು? ಓಕೆ ಸರ್, ಖಂಡಿತ ಕೊಡೋಣ ಸರ್. ಚಾಮುಂಡೇಶ್ವರಿ ದೇವಿದು. ಹಾಂ ಸರ್, ಚಾಮುಂಡೇಶ್ವರಿ ದೇವಿ ಒಂದು ಭಕ್ತಿಗೀತೆಯನ್ನು ಕೊಡಿ ಅಂತ ನಮ್ಮ ಸ್ನೇಹಿತರಂತೂ ಕೇಳಿದ್ದಾರೆ. ಸೊ ನೀವಂತೂ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಚಾಮುಂಡೇಶ್ವರಿ ದೇವಿ ಒಂದು ಭಕ್ತಿಗೀತೆಯನ್ನು ನಾನು ಖಂಡಿತವಾಗಿ ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲ ಹೊತ್ತಲ್ಲಿ. ಅದೇ ರೀತಿ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಒಂದು ಹಾಡುಗಳನ್ನು ಕೇಳಿ ಚಾಮುಂಡಿ ಗುಡಿಯಲ್ಲಿ ಒಂದು ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ವೆಲ್ಕಮ್ ಬ್ಯಾಕ್ ಟು ಒಲವಿನ ಒಂದು ಕಾರ್ಯಕ್ರಮಕ್ಕೆ. ಸೊ ಇವತ್ತು ಮಾತಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ ಸ್ನೇಹಿತರೆ, ನಿಮ್ಮ ಇವತ್ತಿನ ಇಷ್ಟದ ಒಂದು ಹಾಡುಗಳ ಬಗ್ಗೆ ಕರೆ ಮಾಡಿ ಹೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಕೊಳ್ಳರು ಕೂಡ ಅವರೊಂದು ಒಂದು ವಿಶೇಷವನ್ನು ಕಾಲ್ ಮಾಡ್ತಾ ಇದ್ದಾರೆ. ಸೊ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳ್ತಿದ್ದಾರೆ. ವಿನಂತಿ ಇಷ್ಟೇ, ನಿನ್ನೆ ಮಾಡಿದ ಕೇಳೋಗರು, ಇವತ್ತು ಬೇರೆಯವ್ರಿಗೊಂದು ಅವಕಾಶ ಕೊಡಿ. ಸೊ ಇದೇ ರೀತಿಯ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇರ್ತೇನೆ. ಸೊ 6364. ಹಲೋ, ನಮಸ್ತೆ ದಿನೇಶ್ ಅವರೇ, ಹೇಳಿ. ಹಲೋ ಹಲೋ ಹಲೋ, ದಿನೇಶ್ ಅವರು ಮಾತಾಡಿದ್ದು ಕೇಳ್ತಾ ಇಲ್ಲ, ಹೇಳಿ. ನೀವು ಮಾತಾಡಿದ್ದು ಕೇಳ್ತಾ ಇಲ್ಲ ದಿನೇಶ್ ಅವರೇ. ಹಾಂ, ಹಲೋ ಹೇಳಿ ದಿನೇಶ್ ಅವರೇ. ಯಾವ ಚಿತ್ರ? ಬಲರಾಮ ಚಿತ್ರದಿಂದ. ಯಾವುದು? ಸ್ಪಷ್ಟವಾಗಿ ಕೇಳ್ತಾ ಇರಲ್ಲ ಸರ್ ನೀವು ಮಾತಾಡಿದ್ದು. ಹಲೋ ಹೇಳಿ. ಬಲರಾಮದಿಂದ ಸೀರೆ. ಸೊ ಸ್ನೇಹಿತರಂತೂ ಮಾತಾಡಿದ್ದು ಕೇಳ್ತಾ ಇಲ್ಲ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಬಲರಾಮ ಚಿತ್ರದೊಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಸ್ನೇಹಿತರೆ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ಜನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ವಿನಂತಿ ಕೂಡ ಮಾಡಬಹುದು. ಸೊ ಬಲರಾಮ ಚಿತ್ರದೊಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದರು. ಸೊ ಸದ್ಯಕ್ಕಂತೂ ಯಾವುದು ಹಾಡಂತ ಅವರು ಹೇಳಿದ್ದು ನನಗೆ ಕೇಳ್ತಾ ಇಲ್ಲ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಲು ಅವಕಾಶ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ನೀವಂತೂ ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಬಲರಾಮ ಚಿತ್ರದ ಯಾವುದಾದ್ರೂ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಿಗೋಸ್ಕರ. ಸೊ ಸ್ನೇಹಿತರೆ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೇ ರೀತಿ ಕರೆ ಮಾಡ್ತಾ ಇರಿ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ಸೊ 6364249 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ಜೊತೆಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಕೂಡ ರಿಕ್ವೆಸ್ಟ್ ಮಾಡಲು ನಿಮಗಂತ ಅವಕಾಶ ಇದೆ. ಸೊ ಒಂದು ಸುಂದರವಾದ ಹಾಡು ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ ಇದನ್ನು ಕಾರ್ಯಕ್ರಮದಲ್ಲಿ. 6364240949 ಈ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಬಲರಾಮ ಚಿತ್ರದೊಂದು ಹಾಡು. ಸೊ ಮುಂದಿನ ಕೇಳುಗರು ಕೂಡ ನಮ್ಮ ಜೊತೆಗಿದ್ದಾರೆ, ನೋಡೋಣ ಯಾರಂತ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನಮಸ್ಕಾರ. ಅದ್ಯಾಪಾಡಿ ಸುಶೀಲ್ ಎಂಚೋಲರ್ ಓ ಬದನ್ ಕೊರಡು. ಓಕೆ, ಕೋಟಿ ಚೆನ್ನಾಯದೊಂದು ಭಕ್ತಿಗೀತೆಯನ್ನು ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಇವತ್ತಿನ ಒಂದು ನಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ. ಸೊ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಂತೂ ನೀವು ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸೊ ಮುಂದಿನ ಕೇಳುಗರು ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ನೋಡೋಣ. 6364204949 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಹಲೋ, ನಮಸ್ತೆ.
5: ಹಲೋ,
4: ನಮಸ್ತೆ.
5: ನಮಸ್ತೆ ಸರ್, ವಿಜಯಪುರದಿಂದ ನವಾಜ್ ಅಂತ ಸರ್.
4: ಹೇಳಿ, ಯಾವ ಹಾಡು ಕೊಡ್ಲಿ ಸರ್?
5: ನಾವು ನೋಡಿ ಸರ್, ನಮ್ಮ ಕನ್ನಡ ಚಿತ್ರದ ಸರ್, ಅದರಲ್ಲಿ ಪ್ರೀತಿಯ ನನ್ನುಸಿರು ಚಿನ್ನ ಬೆಳ್ಳಿ ವಜ್ರದಂತೆ ಮುತ್ತು ಹವಳ ಸುಖ ನೀಡುವುದೇ ಅಂತ ಒಂದು ಹಾಡು ಬರ್ತದೆ ಸರ್
4: ಕನ್ನಡ ಚಿತ್ರದಲ್ಲಿ.
5: ಹಾ, ಕನ್ನಡ ಚಿತ್ರದಲ್ಲಿ ಸರ್.
4: ಹಾ, ಪ್ರೀತಿಯ ನನ್ನುಸಿರು. ಓಕೆ ಸರ್, ನೋಡೋಣ. ಈ ಒಂದು ಹಾಡು ಲಭ್ಯತೆ ಖಂಡಿತ ಕೊಡ್ತೇನೆ ನಾನು ನಿಮಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾರೆ. ಸೊ ನನಗಂತೂ ಈ ಒಂದು ಹಾಡು ಯಾವುದಂತ ಖಂಡಿತವಾಗಿಯೂ ನೋಡೋಣ. ನಮ್ಮ ಸ್ನೇಹಿತರು ಕೇಳಿದಂಥ ಹಾಡನ್ನು ನಾನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾಯಿದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಇದರೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಒಂದಿಷ್ಟು ಯೋಜನೆಗಳ ಬಗ್ಗೆ, ಒಂದಿಷ್ಟು ಮಾಹಿತಿಗಳ ಬಗ್ಗೆ, ಆ ಮಾರ್ಗದರ್ಶನ ಕುರಿತಂತಹ ಈ ರೀತಿಯ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ನಾವು ಒಂದು ಕಡೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇದ್ದೀವಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾನೂನಿನ ಅರಿವಿರಬೇಕಾಗತ್ತೆ. ಮತ್ತೊಂದು ಕಡೆ ಪ್ರತಿಯೊಬ್ಬನಿಗೂ ಸುಲಭವಾಗಿ ಉಚಿತವಾಗಿ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯ ಕೂಡ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೋರ್ಟ್ ಕಚೇರಿ ಅಂದರೆ ಜನಸಾಮಾನ್ಯರು ಕೊಂಚ ಹಿಂಜರಿತಾರೆ. ಸೊ ಆದರೆ ಯಾವುದೇ ಒಂದು ಖರ್ಚಿಲ್ಲದೆ, ಕೋರ್ಟಿಗೆ ಅಲೆಯುವ ಜಂಜಾಟವಿಲ್ಲದೆ ನಮ್ಮ ದೈನಂದಿನ ಸಾರ್ವಜನಿಕ ಸಮಸ್ಯೆಗಳು ಏನಿದೆಯೋ, ಸೊ ಅದನ್ನು ಬಗೆಹರಿಸಿಕೊಳ್ಳೋಕೆ ಒಂದು ರೀತಿಯ ಅದ್ಭುತ ವ್ಯವಸ್ಥೆ ಇದೆ. ಸೊ ಅದುವೇ ಕಾಯಂ ಲೋಕ್ ಅದಾಲತ್. ಸೊ ಈ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಸಂಪೂರ್ಣ ಮಾಹಿತಿಯನ್ನು, ಸೊ ಇವತ್ತಿನ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಜಯಶಂಕರ್ ಇವರತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಬಹಳ ಹೆಮ್ಮೆ ಇದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ನಮ್ಮ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಾರೆ. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ, ನಿಮ್ಮೆಲ್ಲರ ಪರವಾಗಿಯೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
2: ನಮಸ್ಕಾರ ಸರ್.
1: ಹೇಗಿದ್ದೀರಿ ಸರ್?
2: ಚೆನ್ನಾಗಿದ್ದೇನೆ ಸರ್.
1: ಎಸ್, ಓಕೆ. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಬಹುಶಃ ಎಲ್ಲ ಕೆಲಸದ ಬಿಡುವಿನ ಮಧ್ಯವೂ ಕೂಡ ಒಂದು ಕಡೆ ನಮ್ಮ ಜೊತೆಗೆ ಇವತ್ತು ಪ್ರೀತಿ ಇಟ್ಟಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಂದರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕನ್ನುವಂತಹ ನೆಲೆಯಲ್ಲಿ, ಸೊ ಅದು ಬಹಳ ಖುಷಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಕೇಳುವಂಥದ್ದು, ಇವಾಗ ಕಾಯಂ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತಿರ್ತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಜನರು ಕೋರ್ಟ್ ಅದಕ್ಕಿದ್ದಕ್ಕೆಂತಲೂ ಹೋದ್ರೆ ಒಂದು ರೀತಿಯಲ್ಲಿ ಹಣ ವ್ಯರ್ಥ ಆಗುತ್ತೆ, ಮತ್ತೊಂದು ಕಡೆ ಸಮಯ ಸಿಗಲ್ಲ, ಈ ರೀತಿಯಲ್ಲಿ ಕೂಡ ಇರುತ್ತೆ. ಆದ್ರೆ ಈ ಒಂದು ಕಾಯಂ ಲೋಕ್ ಅದಾಲತ್, ಇದರ ಒಂದು ಅದ್ಭುತ ವ್ಯವಸ್ಥೆನೆ ಬೇರೆನೆ. ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಏನು, ಮತ್ತು ಇದು ಎಂದರೇನು, ಇದು ಯಾವ ರೀತಿಯಲ್ಲಿ ಅಂತ ಒಂದು ಹೇಳ್ಬೋದಾ ಸರ್?
2: ಈ ಒಂದು ಕಾಯಂ ಜನತಾ ನ್ಯಾಯಾಲಯವನ್ನ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987 ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಕಾನೂನಿನ ನೆರವನ್ನ ನೀಡಬೇಕು ಅನ್ನೋದು ಸಂವಿಧಾನದ ಆಶಯ ಆಗಿದೆ. ಅಂದ್ರೆ ಹಣ ಇಲ್ಲದೆ ಇರೋ ಕಾರಣಕ್ಕೆ, ಬಡತನದ ಕಾರಣಕ್ಕೆ, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಅವರಿಗೆ ಕಾನೂನು ನೆರವನ್ನು ಪಡೆಯಲು ತೊಂದರೆ ಆದರೆ ಅದನ್ನ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ಮಾಡಲಾಗಿದೆ. ಈ ಕಾಯ್ದೆಯಡಿ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಇಡೀ ಭಾರತದಾದ್ಯಂತ ತಳ ಹಂತದ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟಿನವರೆಗೆ ಉಚಿತ ಕಾನೂನು ನೆರವನ್ನ ಮತ್ತು ಅರಿವನ್ನ ನೀಡುವ ಕಾರಣಕ್ಕೆ ಸ್ಥಾಪಿಸಲಾಗಿದೆ. ಆ ಒಂದು ಕಾಯ್ದೆಯ ಕಲಂ 22 ಅಡಿಯಲ್ಲಿ ಈ ಕಾಯಂ ಜನತಾ ನ್ಯಾಯಾಲಯವನ್ನ ಸ್ಥಾಪಿಸಲಾಗಿದೆ. ಇದರ ಮೂಲ ಉದ್ದೇಶ ರಾಜಿ ಸಂಧಾನದ ಮೂಲಕ ಸರಳ ಪ್ರಕ್ರಿಯೆಯಲ್ಲಿ ತ್ವರಿತವಾಗಿ ನ್ಯಾಯವನ್ನು ಕೊಡುವುದು ಆಗಿರ್ತದೆ. ನಮ್ಮ ಕರ್ನಾಟಕದಲ್ಲಿ 6 ಕಡೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ಮಂಗಳೂರು, ಮೈಸೂರು, ಬೆಂಗಳೂರು, ಧಾರವಾಡ, ಬೆಳಗಾಂ ಮತ್ತು ಕಲಬುರಗಿಯಲ್ಲಿರ್ತದೆ. ನಮ್ಮ ಮಂಗಳೂರು ಕಾಯಂ ನ್ಯಾಯಾಲಯದ ವ್ಯಾಪ್ತಿಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮಂಗಳೂರು ಬರ್ತದೆ. ಅತಿ ಮುಖ್ಯವಾಗಿ ನಮ್ಮ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳಿದ್ದಲ್ಲಿ ಅಥವಾ ವಿವಾದಗಳಿದ್ದಲ್ಲಿ ಅದನ್ನ ತೀರ್ಮಾನ ಮಾಡಲಿಕ್ಕೆ ಈ ಕಾಯಂ ಜನತಾ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ.
1: ಈಗ ಸಾಮಾನ್ಯ ನ್ಯಾಯಾಲಯಕ್ಕಿಂತ ಇದು ಹೇಗೆ ಭಿನ್ನ ಅಂತ ಹೇಳ್ಬೋದು?
2: ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಈ ಕೋರ್ಟ್ಗಳಲ್ಲಿ ಲೋಕ ಅದಾಲತ್ ಅಂತ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಕೇಸ್ಗಳನ್ನ ಪರ್ಯಾಯ ರೀತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ, ಅಂದ್ರೆ ರಾಜಿ ಮೂಲಕ ಇತ್ಯರ್ಥಪಡಿಸಿದ್ರೆ ಅದರಲ್ಲಿ ಜನರಿಗೆ ತುಂಬಾ ಅನುಕೂಲ ಇದೆ. ಆ ಜನತಾ ನ್ಯಾಯಾಲಯದಲ್ಲಿ ನಾವೇನ್ ಮಾಡ್ತೀವಿ, ಉಭಯ ಪಕ್ಷಗಾರನ ಕರೆಸಿ ರಾಜಿ ಮಾಡಿ ತೀರ್ಮಾನ ಮಾಡ್ತೇವೆ. ಆಗ ಏನಾಗುತ್ತೆ, ಇಬ್ಬರಿಗೂ ಗೆಲುವಿನ ಪರಿಸ್ಥಿತಿ ಉಂಟಾಗ್ತದೆ, ಯಾರು ಸೋತಂತಾಗಲ್ಲ, ಮತ್ತೆ ಅವರ ಒಂದು ವ್ಯಾಜ್ಯಕ್ಕೆ ಸಂಪೂರ್ಣ ಕೊನೆ, ಅಂದ್ರೆ ಅದರ ವಿರುದ್ಧ ಅಪೀಲ್ ಇರೋದಿಲ್ಲ ಅಲ್ಲಿ ಆದ ಆದೇಶ. ಅದು ವರ್ಷಕ್ಕೆ 4 ಬಾರಿ ನಾವು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ನಡೆಸ್ತಾ ಇದ್ದೇವೆ. ಈಗ ಮುಂದಿನ ಲೋಕದಲತ್ತು ಜುಲೈ 11ಕ್ಕಿದೆ, ಅದು ನಿರಂತರ ಪ್ರಕ್ರಿಯೆ, 3-4 ತಿಂಗಳಿಗೊಮ್ಮೆ ನಡೀತದೆ.
1: ಜನಸಾಮಾನ್ಯರಲ್ಲಿ ಅದೇ ಒಂದು ಗೊಂದಲ, ಈ ಲೋಕದಲತ್ ಮತ್ತು ಖಾಯಂ ಲೋಕದಲತ್ ಎಂದ್ರೇನು ಅಂತ.
2: ಹೌದು,
1: ಇದರ ವ್ಯತ್ಯಾಸ ಒಂದು
2: ವ್ಯತ್ಯಾಸ ಇದೆ. ಜನತಾ ನ್ಯಾಯಾಲಯದಲ್ಲಿ ಏನಾಗುತ್ತೆ, ನೀವು ನ್ಯಾಯಾಲಯದಲ್ಲಿ ಆಲ್ರೆಡಿ ದಾಖಲಾಗಿರುವ ಕೇಸುಗಳನ್ನ ರಾಜಿ ಮೂಲಕ ಪರಿಹಾರ ಮಾಡ್ಕೊಳ್ಬಹುದು. ಕೆಲವು ಸಲ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಇನ್ನು ಕೋರ್ಟ್ಗೆ ದಾವೆ ಅಥವಾ ಕೇಸುಗಳನ್ನು ಹಾಕದೇ ಇದ್ರು ಅಲ್ಲಿ ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅವುಗಳನ್ನು ಇತ್ಯರ್ಥ ಮಾಡ್ಕೋಬಹುದು. ಅಲ್ಲಿ ಬಂದ ಕೇಸು ರಾಜಿ ತೀರ್ಮಾನ ಆಗದೇ ಇದ್ದಲ್ಲಿ ಪುನಃ ವಾಪಸ್ ಕೋರ್ಟ್ಗೆ ಹೋಗ್ತದೆ. ಅಂದ್ರೆ ಜನತಾ ನ್ಯಾಯಾಲಯದಲ್ಲಿ ಅದು ತೀರ್ಮಾನ ಆಗದೇ ಇದ್ರೆ, ರಾಜಿ ಆಗದ್ರೆ ಅಂತಿಮ ಆಗೋದಿಲ್ಲ, ವಾಪಸ್ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಅವ್ರ ಕೇಸ್ ನಡೆಸಬೇಕಾಗುತ್ತೆ. ಈ ಕಾಯಂ ನ್ಯಾಯಾಲಯದ ವಿಶೇಷತೆ ಅಂದ್ರೆ ಇದು ಕೇವಲ ಈ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅದ್ ಯಾವ್ಯಾವ್ದಂತ ಹೇಳ್ತೇನೆ ಆಮೇಲೆ, ಅವುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇದೆ. ಇಲ್ಲಿ ಏನು ಅಂದ್ರೆ ಇಬ್ಬರನ್ನು ಕರೆಸಿ ಪಕ್ಷಗಾರನ ನಾವು ರಾಜಿ ತೀರ್ಮಾನಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ಮುಖ್ಯ ಉದ್ದೇಶ. ತೀರ್ಮಾನ ಆಗದೇ ಇದ್ದಲ್ಲಿ ಈ ಕಾಯಂ ಜನತಾ ನ್ಯಾಯಾಲಯಕ್ಕೆ ತೀರ್ಪು ಕೊಡುವ ಅಧಿಕಾರ ಇರ್ತದೆ. ಮಾಮೂಲಿ ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಕೊಡುವ ಅಧಿಕಾರ ಇರಲ್ಲ, ವಾಪಸ್ ಕೋರ್ಟ್ಗೆ ಹೋಗ್ತದೆ. ಆದ್ರೆ ಇಲ್ಲಿ ನಾವು ತೀರ್ಮಾನವನ್ನೇ ಮಾಡಬಹುದು, ಅದು ನ್ಯಾಯಾಲಯದ ಡಿಕ್ರಿ ಅಷ್ಟೇ.
1: ಅದಕ್ಕೆ ರಾಜಿಗೆ ಬರದಿದ್ರು,
2: ರಾಜಿ ಒಬ್ರು ಬರದೇ ಇದ್ರು ನಾವು ತೀರ್ಮಾನ ಮಾಡಬಹುದು. ಸಂಧಾನ ಪ್ರಕ್ರಿಯೆ ಮೂಲ ಉದ್ದೇಶ, ಸಂಧಾನ ಪ್ರಕ್ರಿಯೆ ಮಾಡ್ತೀವಿ. ಅಕಸ್ಮಾತ್ ಒಬ್ರು ಬರಲೇ ಇಲ್ಲ, ಇಬ್ರು ಬಂದ್ರು ರಾಜಿಗೆ ಒಪ್ಪದೇ ಇದ್ದಲ್ಲಿ ಅದನ್ನ ತೀರ್ಮಾನ ಮಾಡುವ ಅಧಿಕಾರ ಇದಕ್ಕಿದೆ. ಅದಕ್ಕೆ ಕೋರ್ಟಿನ ಡಿಕ್ರಿ ಅಷ್ಟೇ ಬೆಲೆ ಇದೆ. ನಂತರ ಕೋರ್ಟ್ಗೆ ಹೋಗಿ ಅವರು ಅಮಲ್ ಜಾರಿ ಅರ್ಜಿ ಸಲ್ಲಿಸಿ ಜಾರಿ ಮಾಡುವುದಾಗಿದೆ.

0: ತೊಂದರೆ ಆಗ್ಬೋದು, ಅಥವಾ ಅವ್ರಿಗೆ ಸೇವೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಬಿಲ್ ಕ್ಲೈಮ್ ಮಾಡ್ಬೋದು, ಅಂಚೆಯಲ್ಲಿ ಯಾವ್ದಾದ್ರು ಪಾರ್ಸಲ್ ಬರದೇ ಇರಬಹುದು, ಅಥವಾ ಬಂದಾಗ ಅಲ್ಲಿ ವ್ಯತ್ಯಾಸಗಳಾಗ್ಬೋದು, ಅದಕ್ಕೆ ಪರಿಹಾರ ಕೇಳ್ಬೋದು. ಅದೇ ರೀತಿ ವಿದ್ಯುತ್ ಸಂಪರ್ಕ, ಕೆಲವು ಬಾರಿ ಹೆಚ್ಚಿಗೆ ಬಿಲ್ ನೀಡುವಂಥದ್ದು, ಅರ್ಜಿ ಕೊಟ್ಟರು ಸಂಪರ್ಕ ಕೊಡದೇ ಇರುವಂಥದ್ದು, ಮತ್ತೆ ನೀರು ಸರಬರಾಜು, ನೀರು ಸರಬರಾಜಲ್ಲಿ ನಮ್ಮ ಏನು ಕಾರ್ಪೊರೇಷನ್ ಇದೆ ಅವರಿಂದ ಏನಾದರೂ ವ್ಯತ್ಯಾಸಗಳಾದಲ್ಲಿ, ಯಾವುದೇ ವಿವಾದ ಉಂಟಾದಲ್ಲಿ ಬಿಲ್ಲಿನ ಬಗ್ಗೆ ಅದ್ರ ಬಗ್ಗೆ ಹಾಕ್ಬೋದು. ಅದೇ ರೀತಿ ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅಲ್ಲಿ ಏನಾದರೂ ಸಂಬಂಧಪಟ್ಟ ಇಲಾಖೆ ಅಥವಾ ಏನಾದರೂ ಅವರ ಕೊಟ್ಟ ಅರ್ಜಿಯನ್ನು ಪರಿಗಣಿಸ್ತಾ ಇದ್ರೆ, ಅವರಿಗೆ ಸೇವೆಗಳನ್ನು ನೀಡದೇ ಇದ್ರೆ ಆ ಸೇವೆಯನ್ನು ತಪ್ಪಾಗಿಯೂ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಇನ್ಸೂರೆನ್ಸ್ ಸೇವೆಗಳು, ಯಾವುದು ಈ ಒಂದು ಸುಮಾರು ಕೇಸ್ಗಳು ನಮ್ಮಲ್ಲಿ ಇದೆ, ವೆಹಿಕಲ್ ರಿಪೇರಿ ಹಣನ ಕ್ಲೈಮ್ ಮಾಡಿರ್ತಾರೆ, ಅವರು ರಿಜೆಕ್ಟ್ ಮಾಡಿರ್ತಾರೆ, ಕೆಲವು ಸಲ ನಿಮ್ದು ಹಳೆ ಡ್ಯಾಮೇಜು ಈಗ ಕ್ಲೈಮ್ ಮಾಡ್ತಾ ಇದ್ರ, ಆ ತರ ಎಲ್ಲ ಕೆಲವು ಅವರು 1 ಲಕ್ಷ ಕ್ಲೈಮ್ ಮಾಡಿದ್ರೆ ಅವರು 20,000 ಕೊಡೋದು, 30,000 ಕೊಡೋದು, ಆ ತರ ಇದ್ದಾಗ ಅವುಗಳನ್ನು ಹಾಕ್ಬೋದು. ಇನ್ಸೂರೆನ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಅದು ಸಹ. ಅದೇ ರೀತಿ ಆಸ್ಪತ್ರೆಯಲ್ಲಿ ಏನಾದ್ರು ಬಿಲ್ಗಳಲ್ಲಿ ವ್ಯತ್ಯಾಸ ಆದ್ರೆ, ಸೇವೆಯಲ್ಲಿ ವ್ಯತ್ಯಾಸ ಆದ್ರೆ, ಆಸ್ಪತ್ರೆಯಲ್ಲೂ ಸಾಮಾನ್ಯ ಕೆಲವು ಸಲ ಅದೇ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಗಳಲ್ಲಿ ಅವರು ಅಪ್ರೂವ್ ಮಾಡಿರ್ತಾರೆ, ಅಷ್ಟು ಹಣ ಆಸ್ಪತ್ರೆ ಕಟ್ಟೋದಿಲ್ಲ, ಕಡಿಮೆ ಕೊಡ್ತಾರೆ, ಆ ವ್ಯತ್ಯಾಸಗಳ ಬಗ್ಗೆಯೂ ನಮ್ಮಲ್ಲಿ ಕೇಸ್ಗಳನ್ನು ಹಾಕಿದ್ದಾರೆ. ಅದೇ ರೀತಿ ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಸೇವೆಗಳು, ಅಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಯಾವುದೇ ರೀತಿಯ ಪ್ರಕರಣಗಳನ್ನು ಇಲ್ಲಿ ದಾಖಲಿಸಬಹುದು. ಅತಿ ಹೆಚ್ಚು ನಮ್ಮಲ್ಲಿ ಪ್ರಕರಣಗಳು ದಾಖಲಾಗ್ತಿರೋದು ಬ್ಯಾಂಕಿಂಗ್ ಸೇವೆ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ. ಕೆಲವು ಬ್ಯಾಂಕ್ನವರು ರಿಕವರಿ ಕೇಸ್ಗಳನ್ನು ನಮ್ಮಲ್ಲಿ ಫೈಲ್ ಮಾಡ್ತಾರೆ, ಆಗ ನಾವು ಅವರನ್ನು ಕರೆಸಿ, ಯಾರು ಸಾಲ ತಗೊಂಡಿರ್ತಾರೋ ಅವ್ರನ್ನು ಕರೆಸಿ ಸ್ವಲ್ಪ ಅವರಿಂದ ಹಣವನ್ನು ಬಿಡಿಸಿ ಬಡ್ಡಿಯನ್ನು ಕಮ್ಮಿ ಮಾಡಿಸಿ, ಅಥವಾ ಅಸಲಿನಲ್ಲೇ ಕೆಲವು ಬಾರಿ ಬಿಟ್ಟಿದ್ದುಂಟು ಎಜುಕೇಷನ್ ಲೋನ್ ಆ ಥರಗಳಲ್ಲಿ, ತುಂಬ ಒಂದು 6-7 ಲಕ್ಷ ಇದ್ದ ಕೆಲವು 1.5-2 ಲಕ್ಷಕ್ಕೂ ಬ್ಯಾಂಕ್ನವ್ರು ಸೆಟ್ಲ್ ಮಾಡಿರೋದುಂಟು. ಅದು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ, ಅವುಗಳನ್ನು ರಾಜೀವ್ ಸಂಧಾನ ಮೂಲಕ ಮಾಡ್ತೇವೆ. ಮತ್ತು ಇದಿಷ್ಟು ಅಲ್ಲದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವುದೇ ಸೇವೆಯನ್ನ ಸಾರ್ವಜನಿಕ ಉಪಯುಕ್ತತಾ ಸೇವೆ ಅಂತ ಘೋಷಿಸಿದಲ್ಲಿ ಆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಸಹ ಕೇಸುಗಳನ್ನ
1: ಹಾಕಬಹುದು ಅಂತ. ಹಾಗಾದ್ರೆ ಈ ರೀತಿಯ ಇಷ್ಟೊಂದು ಸೇವೆಗಳು ಕೂಡ ಇದೆ.
0: ಹೌದು,
1: ಸೊ ಖಂಡಿತವಾಗಿ, ಯಾಕಂದ್ರೆ ತುಂಬಾ ಮಂದಿ ಜನಸಾಮಾನ್ಯರಿಗೆ ಯಾಕಂದ್ರೆ ಇದ್ರ ಬಗ್ಗೆ ಮಾಹಿತಿಯ ಕೊರತೆ ಕೂಡ ಒಂದು ಕಡೆ ಇದೆ. ಸೊ ಹಾಗಾಗಿ ಮತ್ತೊಂದು ಕೋರ್ಟ್ ಅಂತ ಹೇಳುವಾಗ ಸೊ ಅವರಲ್ಲೂ ಕೂಡ ಒಂದು ರೀತಿಯ ಭಯ ಇರುತ್ತೆ, ಇದೇನಾಗುತ್ತೆ ಏನೇನೇನಾಗುತ್ತೋ ಅಂತೆಲ್ಲ ಹೇಳ್ಬೋದು. ಬಹುಶಃ ಕಾಯಂ ಲೋಕಾದಾಲತ್ನಲ್ಲಿ ಯಾವ ರೀತಿಯಲ್ಲಿ ಏನೇನಿದೆ, ಯಾವ ರೀತಿಯಲ್ಲಿ ಅವರು ಅಂಜದೆ ಅವರು ಭಯ ಪಡದೆ ಯಾವ ರೀತಿಯಲ್ಲಿ ಇಲ್ಲಿ ದೂರನ್ನ ಸಲ್ಲಿಸಬಹುದು ಅಂತ ತುಂಬಾ ಚೆನ್ನಾಗಿ ಮಾಹಿತಿ.
0: ಇನ್ನೊಂದು ಇದರಲ್ಲಿ ಅತಿ ಮುಖ್ಯವಾದದ್ದು ಅಂದ್ರೆ, ನಮ್ಮಲ್ಲಿ ಯಾವುದೇ ಕೋರ್ಟ್ ಫೀಸ್ ಇಲ್ಲ, ಸಂಪೂರ್ಣ ಉಚಿತ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಫೀಸ್ ಕಟ್ಟಬೇಕಾಗುತ್ತೆ, ಮತ್ತೆ ವಕೀಲರನ್ನ ನೇಮಿಸಿ ಆದರೂ ಅರ್ಜಿ ಕೊಡಬಹುದು, ಅಥವಾ ಅವರೇ ನೇರವಾಗಿ ಸಹ ಅರ್ಜಿ ಕೊಡಬಹುದು, ಪಕ್ಷಗಾರರೇ ನೇರವಾಗಿ ಬಂದು ಭಾಗವಹಿಸಬಹುದು. ಮತ್ತೆ ಇದರ ಡಿಗ್ರಿ ನ್ಯಾಯಾಲಯದ ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ, ಮುಂದೆ ನ್ಯಾಯಾಲಯದಲ್ಲೇ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಬೇಕಾಗಿರುತ್ತೆ. ಹಾಗಾಗಿ ಇದು ಸಂಪೂರ್ಣ ಉಚಿತ, ಸರಳ, ಮತ್ತೆ ಅತಿ ಬೇಗ ಆಗ್ತದೆ. ನಮ್ಮಲ್ಲಿ 4-5 ತಿಂಗಳಲ್ಲಿ ಕೇಸೆ ಮುಗಿದೋಗುತ್ತೆ, ಹಾಗಾಗಿ ಅದು ಬಹಳಷ್ಟು ಅನುಕೂಲ ಆಗ್ತದೆ.
1: ನಮ್ಮ ಮಂಗಳೂರಿನ ಸ್ಪಂದನೆ ಹೇಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟು?
0: ಮಂಗಳೂರಿನಲ್ಲಿ ಮೊದಲಿನಿಂದಲೂ ತುಂಬಾ ಕೇಸ್ಗಳು ಬರ್ತಾ ಇದೆ ಪ್ರತಿ ವರ್ಷ. ಇದು 2008 ಇಲ್ಲಿ ಸ್ಥಾಪನೆ ಆಗಿದೆ, ಸುಮಾರು 19 ವರ್ಷದಿಂದ ನಡೀತಾ ಇದೆ. ಮೊದಲು ನಾವು ಖಾಸಗಿ ಕಟ್ಟಡದಲ್ಲಿ ನಡೀತಾ ಇತ್ತು, ಈಗ ನಾವು ಕೋರ್ಟ್ ಕಾಂಪ್ಲೆಕ್ಸ್ಗೆ 6ನೇ ಮಹಡಿಯಲ್ಲಿ ನಮ್ಮ ಕಾಯಂ ಜನತಾ ನ್ಯಾಯಾಲಯ ಇದೆ. ಹಾಗಾಗಿ ಇತ್ತೀಚೆಗೆ ಹಲವಾರು ಕೇಸ್ಗಳು ನೋಡಿದ್ದೇವೆ. ಕೆಲವರು FD ಇಟ್ಟು ಅದನ್ನ ಯಾರೋ FD ಇಟ್ಟು ಮಾಲೀಕರು ತೀರಿ ಹೋದಾಗ ಅವ್ರ ಮಕ್ಕಳಿಗೆ ನಮಗೆ FD ಅನ್ನು ರಿಲೀಸ್ ಮಾಡ್ತಾ ಇಲ್ಲ ಅಂತ ಕೆಲವರು ಹಾಕಿದ್ದಾರೆ. ಕೆಲವರು ಬೇರೆ ನಮಗೆ ಅರ್ಧ ಬರಬೇಕಾಗಿತ್ತು ಅಣ್ಣ ತಮ್ಮದಿರಿಬ್ರು ಜಂಟಿಯಾಗಿಟ್ಟಾಗ ಆ ಬಗ್ಗೆ ಹಾಕಿದ್ದಾರೆ. ಈ ರೀತಿ ಹಲವಾರು ಪ್ರಕರಣಗಳನ್ನ ಈಗ ನಮ್ಮಲ್ಲಿ ಇದರಲ್ಲಿ ಮಾಹಿತಿಯ ಕೊರತೆ ಇತ್ತು. ಪರ್ಮನೆಂಟ್ ಲೋಕಾದಲ್ಲಿ ಅದ್ರ ಬಗ್ಗೆ ಅಷ್ಟು ಜನರಿಗೆ ತಿಳುವಳಿಕೆ ಇರಲಿಲ್ಲ. ಈಗ ನೀವು ಈ ಕಾರ್ಯಕ್ರಮ ಮಾಡಲು ಸಹ ಬಹಳ ಸಂತೋಷ, ಯಾಕೆಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತಾದ್ರೆ ಇನ್ನು ಹೆಚ್ಚೆಚ್ಚು ಜನರು ಕೇಸ್ಗಳನ್ನ
1: ಲೋಕ ಅದಾಲತ್ ಬಗ್ಗೆ ತುಂಬಾ ಎಲ್ಲೆಲ್ಲ ನಡೆಯುತ್ತೆ ಅಂತ ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಆದ್ರೆ ಕಾಯಂ ಲೋಕ ಅದಾಲತ್ ಬಗ್ಗೆ ಜನರೇ ಪ್ರಶ್ನೆ ಮಾಡ್ತಾ ಇರ್ತಾರೆ, ಅದು ಏನು ಅಂತ ಹೇಳಿಕೊಂಡು ಸೊ ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಕೂಡ ತಾವು ತಿಳಿಸಿದ್ರಿ. ಕಾಯಂ ಲೋಕ ಅದಾಲತ್ನಲ್ಲಿ ನೀವು ಹೇಳಿದ ಇಷ್ಟೆಲ್ಲ ಸೇವೆಗಳು ಕೂಡ ಲಭ್ಯವಾಗಿರುತ್ತೆ. ಇದೆಲ್ಲ ನಮ್ಮ ದೈನಂದಿನಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಾದ್ರೆ ಅದಕ್ಕೆ ಪರಿಹಾರ ಇರುವಂತಹ ಒಂದು ವೇದಿಕೆ ಅಂದ್ರೆ ಕಾಯಂ ಲೋಕ ಅದಾಲತ್. ಕೋರ್ಟಿಗೆ ಹೋಗ್ಬೇಕು, ಇದಾಗಬೇಕು, ಫೀಸ್ ಕಟ್ಟಬೇಕು, ವಕೀಲರನ್ನು ಹುಡುಕಬೇಕು, ಸೊ ಇದು ಯಾವುದ್ರದ್ದು ಕೂಡ ಇಲ್ಲ ಅಲ್ವಾ? ಸೊ ಲಾಸ್ಟ್ ಟೈಮ್ ಕೂಡ ನಾನು ಕೇಳಿದ ಹಾಗೆ ಮಾರ್ಚ್ ಅಂತ್ಯದ ವೇಳೆಗೆ 19 ಕೋಟಿ ರೂಪಾಯಿಗೂ ಹೆಚ್ಚು ಏನು ಇದು ಮಾಡಿದೆ ಅಂತ ಹೇಳ್ಕೊಂಡು ಪರಿಹಾರ ಒದಗಿಸಿ ಕೊಟ್ಟಿದೆ ಅಂತ ಯಾವುದೊಂದು ಕೇಳಲ್ಪ

0: ಅದು ಹೇಗೆ
1: ಅಂದ್ರೆ ಪ್ರತಿನಿತ್ಯ ನಾವು ಕೇಸ್ಗಳನ್ನ ತೀರ್ಮಾನ ಮಾಡ್ತಿರ್ತೇವೆ. ಹಲವಾರು ಕೇಸ್ಗಳು ಬ್ಯಾಂಕ್ ಕೇಸ್ಗಳಲ್ಲೇ ಅತಿ ಹೆಚ್ಚು ನಾವು ತೀರ್ಮಾನ ಮಾಡಿ ಕೆಲವು ಬಾರಿ ಪ್ರತಿನಿತ್ಯ ಈ ಒಂದು ರಾಜಿ ಸಂಧಾನ ನಡೀತಾ ಇರ್ತದೆ. ಪ್ರತಿನಿತ್ಯ ಪಾರ್ಟಿಗಳು ಬರ್ತಾರೆ, ಹಾಗಾಗಿ ಹಲವಾರು ಕೇಸ್ಗಳನ್ನ ತೀರ್ಮಾನ ಮಾಡಿದ್ರು. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಒಬ್ಬ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿದ್ದು ಇಬ್ಬರು ಸದಸ್ಯರಿರ್ತಾರೆ. ನಮ್ಮಲ್ಲಿ ಇಬ್ಬರು ಹಿರಿಯ ವಕೀಲರಿದ್ದಾರೆ, ಅವರು ಸುಮಾರು 20 ವರ್ಷಗಳಕ್ಕಿಂತ ಹೆಚ್ಚು ವಕೀಲಿಕೆ ಮಾಡಿದಂತವ್ರನ್ನ ನಮ್ಮಲ್ಲಿ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಅವರು ಬೇರೆ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ, ಪ್ರತಿನಿತ್ಯ ನಮ್ಮ ಜೊತೆ ಕೂರ್ತಾರೆ. ಹಾಗಾಗಿ 3 ಜನ ಕೂರೋದ್ರಿಂದ ಪಕ್ಷಗಾರರಿಗೆ ಮಾತಾಡಲಿಕ್ಕೆ, ಅದರಲ್ಲಿ ಒಬ್ಬರು ಮಹಿಳಾ ಸದಸ್ಯರಿದ್ದಾರೆ, ಹಾಗಾಗಿ ಅವರಿಗೂ ಸಾಕಷ್ಟು ಪ್ರಕರಣಗಳು ನಾವು ಮಹಿಳೆಯರು ಈ ಸ್ತ್ರೀಶಕ್ತಿ ಸಂಘಗಳ ಸಾಲಗಳು ಅವರನ್ನ ನೋಡಿದ್ದು ತುಂಬಾ ಜನ ಬರ್ತಾರೆ, ಅವರಿಗೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ.
0: ಅನುಕೂಲ ಆಗುತ್ತೆ ಅಂತ. ಎಸ್ ಸರ್, ಶ್ರೋತೃಗಳೇ, ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ್ ಅದಾಲತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತೀವಿ. ನಮ್ಮ ಜೊತೆಗೆ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಅಮ್ಮಣ್ಣಿ ಕಾರ್ಕಳದಿಂದ. ಕೇಳಿ ಸರ್, ಇದ್ದಾರೆ ನಮ್ಮ ನ್ಯಾಯಾಧೀಶರಿದ್ದ.
1: ನಮಸ್ತೆ ನಮಸ್ತೆ, ಹೇಳಿ ಅಮ್ಮ.
2: ಸರ್, ನಂಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಂತ, ಇವಾಗ ನೀವು ಕಾಯಂ ಲೋಕ ಅದಾಲತ್ ಅಂತ ಹೇಳಿದ್ರಲ್ಲ, ಇದನ್ನ ನಾನು ಇವತ್ತೇ ಕೇಳಿರುವಂತದ್ದು. ನಮ್ಗೆ ಕೋರ್ಟ್ ಕಚೇರಿ ಅಂದ್ರೆ ಅಷ್ಟು ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಬೇಡ. ಆದ್ರೆ ನನ್ನ ಒಂದು ಪ್ರಶ್ನೆ ಏನ್ ಗೊತ್ತಿಲ್ಲ ಸರ್, ಇವಾಗ ನೋಡಿ ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು, ಯಾವ್ದೇ ಒಂದು ಇರ್ಬೋದು, ಅಲ್ಲಿ ನೋಡಿ ಮಕ್ಕಳೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರ್ಯಾಗಿಂಗ್ ಮಾಡ್ತಾರೆ. ಮಾಡ್ಬೇಕಂದ್ರೆ ಅಲ್ಲಿ ಪಕ್ಕದ ಒಂದು ಇದಕ್ಕೆ ಯಾವ್ದಕ್ಕೆ ಹೋಗ್ತಾರೆ, ಹೊಡಿದಾಡುದು ಹುಡುಗರೆಲ್ಲ, ಕೆಲವೊಮ್ಮೆ ಎಲ್ಲರಿಗೂ ರ್ಯಾಗಿಂಗ್ ಒದ್ದಾಡಿಕೊಳ್ತಾರೆ. ಮತ್ತೆ ಸೀದಾ ಕೋರ್ಟ್ ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಂತ ಎಲ್ಲ ಹಾಕಿ ಏನೆಲ್ಲ ಚರ್ಚೆ ಹಾಕ್ತಾರೆ ಸರ್. ಅಂದ್ರೆ ಗೊತ್ತಿಲ್ಲ, ಪಾಪ ಪೇರೆಂಟ್ಸ್ಗೂ ಗೊತ್ತಿಲ್ಲ ಈ ಮಕ್ಕಳು ಈ ತರ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ವಕೀಲರಿಗೇನೆ ಒಂದಷ್ಟು ದುಡ್ಡು ಕೊಟ್ಟು ಈ ತರ ಮಾಡ್ಕೊಂಡು ಇನ್ನೇನೋ ಆಗಿ ಮಕ್ಕಳು ಸಾಯುವಂತ ಸ್ಥಿತಿಗೂ ಬರ್ತಾರೆ ಸರ್. ಅದಕ್ಕಿಂತ ಇದೇ ಒಂದು ನಿಮ್ಮ ಕಾಯಂ ಲೋಕಾದಲಿತ ಇದು ಎಲ್ಲಾ ಕಡೆಗೂ ಬಂದ್ರೆ ಸರ್, ಅಂದ್ರೆ ಗೊತ್ತಾದ್ರೆ ಎಲ್ಲ ಇದು ಯಾವ ರೀತಿ ನೀವು ಮಾರ್ಗದರ್ಶನ ಕೊಡ್ಬೇಕು, ಒಂದು ಶಿಕ್ಷಣದ ಮೂಲಕ ಇದನ್ನೊಂದು ಕೊಟ್ಟರೆ ತುಂಬಾ ಜನರಿಗೆ ಇದು ಹೆಲ್ಪ್ ಆಗುದು ಗ್ಯಾರಂಟಿ ಸರ್.
0: ಓಕೆ ಓಕೆ ಓಕೆ, ಸರಿ. ನಿಮ್ಮ ಒಂದೇ ಪ್ರಶ್ನೆನಾ ಮೇಡಮ್?
2: ಮತ್ತೊಂದು ಸರ್, ಇನ್ನೊಂದಿದೆ. ಇವಾಗ ನೋಡಿ ಒಂದು ಕೇಸ್ ಆಗ್ತದೆ ಸರ್, ಈ ಲೋಕ ಈ ವಿಷಯದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಏನೋ ಒಂದು ವಿಷಯ ಕೇಸ್ ಆಗಿರ್ತದೆ, ಅದು ಕೇಸ್ ಮುಗಿಯುವುದೇ ಇಲ್ಲ. ಇಲ್ಲಿ ನಿಮ್ಮ ನೀವು 4 ತಿಂಗಳಲ್ಲಿ ಮುಗಿಸಿ ಕೊಡ್ತೀರಿ ಅಂತ ಹೇಳುವಾಗ ಕೆಲವರು 3 ವರ್ಷ 4 ವರ್ಷ ಹೇಳ್ಕೊಂಡೇ ಹೋಗ್ತಾರೆ. 15 ದಿನಕ್ಕೊಮ್ಮೆ ಕೋರ್ಟ್ಗೆ ಹೋಗುವಂತವರನ್ನು ನೋಡಿದ್ದೇನೆ ಸರ್ ನಾನು. ಎಷ್ಟು ದುಡ್ಡು ವೇಸ್ಟ್ ಮಾಡ್ತಾರೆ ಸರ್ ಇಂಥವರಿಗೆ. ಇದು ಎಂತ ಇದು ಕೋರ್ಟ್ ಅಂತಾನೆ ಗೊತ್ತಾಗುದಿಲ್ಲ, ಕೋರ್ಟ್ ಕಚೇರಿ ಅಂತ ಹೇಳುವಂತರ ಭಯ. ಇದು ನೋಡ್ಬೇಕಾದ್ರೆ ನ್ಯಾಯಯುತವಾಗಿ ನ್ಯಾಯ ಸಿಗುವಂತಹದ್ದು ನಿಮ್ಮ ಒಂದು ಇದು ಅಂತ ಹೇಳುವಾಗ, ಇದು ಯಾಕೆ ಸರ್ ಈ ತರ ಜನ ಯಾರಿಗೂ ಗೊತ್ತಿಲ್ಲ ಯಾಕೆ ಸರ್.
0: ಓಕೆ ಓಕೆ ಓಕೆ, ಸರಿ ಸರಿ, ಖಂಡಿತ ರೇಡಿಯೋದಲ್ಲಿ ಕೇಳಿ ಉತ್ತರಿಸ್ತಾರೆ. ಎಸ್ ಓಕೆ, ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮಣ್ಣಿ ಅವರು. ಎಸ್ ಓಕೆ, ಹಾಗೆಯೇ ಅಮ್ಮಣ್ಣಿ ಕಾರ್ಕಳದಿಂದ ಕರೆ ಮಾಡಿದ್ರು. ಅವರು ಹೇಳಿರುವಂಥದ್ದು ಕಾಯಂ ಲೋಕದಾಲತ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಹಾಗಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು.
1: ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಾರೆ. ಅದೇ ಇಲ್ಲಿ ನಮ್ಮಲ್ಲಿ ಅತಿ ಬೇಗ ಈ ಒಂದು ಕೇಸ್ಗಳು ತೀರ್ಮಾನ ಆಗ್ಲಿಕ್ಕೆ ಕಾರಣ ಅಂದರೆ ಈ ಒಂದು ಕಾಯ್ದೆ ಅಡಿ ನಮಗೆ ಈ ಕೋರ್ಟಿನ ಏನು ಪ್ರಕ್ರಿಯೆ ಇದೆ ಅದನ್ನು ನಾವು ಫಾಲೋ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಥವಾ ಸಾಕ್ಷ್ಯ ಅಧಿನಿಯಮ ಎರಡೂ ನಮ್ಮಲ್ಲಿ ಅಪ್ಲೈ ಆಗಿಲ್ಲ, ಆಗೋದಿಲ್ಲ. ನಾವೇ ನಮ್ಮ ಪ್ರೊಸೀಜರ್ ಅಡಾಪ್ಟ್ ಮಾಡಿ ಅತಿ ವೇಗವಾಗಿ ತೀರ್ಮಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೇ ಕೋರ್ಟಿನ ಕ್ಲಿಷ್ಟಕರ ಇದು ಇಲ್ಲದೆ ಪ್ರಕ್ರಿಯೆ ಇಲ್ಲದೆ ಸರಳವಾಗಿ ನಾವು ಅದನ್ನ ತೀರ್ಮಾನ ಮಾಡಬಹುದು. ಆ ಒಂದು ಅಧಿಕಾರವನ್ನ ಈ ಕಾಯ್ದೆಯಲ್ಲಿ ಕೊಡಲಾಗಿದೆ, ಅದು ಒಂದು ಉತ್ತಮ. ಇದು ಅದೇ ರೀತಿ ಅವರು ಹೇಳಿದಾಗೆ ರ್ಯಾಗಿಂಗ್ ಪಿಡುಗು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇವೆ ನಾವು. ಇಷ್ಟೆಲ್ಲ ಮುಂದುವರೆದ್ರು ಈಗಲೂ ಸಹ ಅದು ಕಡಿಮೆ ಆಗ್ತಾ ಇಲ್ಲ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಂದ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಬಹಳಷ್ಟು ಕಡೆ ಈ ಬಗ್ಗೆ ವಿದ್ಯಾಸಂಸ್ಥೆಗಳಲ್ಲಿ ಈ ಕಾನೂನು ಅರಿವು ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದನ್ನು ಬಹಳ ಕಟ್ಟುನಿಟ್ಟಾಗಿ ರ್ಯಾಂಕಿಂಗ್ ಅನ್ನು ನಿಷೇಧಿಸಲಾಗಿದೆ. ಹಾಗೂ ಕೆಲವು ಕಡೆ ಕಂಡು ಬಂದರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ, ತಡೆಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಡೆ ಅದು ಕಡಿಮೆ ಆಗಿದೆ, ಆದರೂ ಪೂರ್ತಿ ಅದನ್ನು ನಾವಿನ್ನೂ ತಡಿಲಿಕ್ಕಾಗಿಲ್ಲ. ಈ ರೀತಿ ಏನಾದರೂ ಯಾವ್ದಾದ್ರು ಶಾಲೆ ಬಗ್ಗೆ ಈ ರೀತಿ ದೂರು ಬಂದರೆ ಅಥವಾ ನಮ್ಮಲ್ಲಿ ಏನಾದ್ರು ಒಂದು ಅರ್ಜಿ ಕೊಟ್ಟರೆ ಇಲಾಖೆ ಮೇಲೆ ಆಗಲಿ ಅವರಿಗೆ ನಾವು ನಿರ್ದೇಶನಗಳನ್ನು ಕೊಡಬಹುದು ಆ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಪೊಲೀಸ್ ಇಲಾಖೆಗಾಗಲಿ ಅಥವಾ ನಮ್ಮ ಶಿಕ್ಷಣ ಇಲಾಖೆಗಾಗಲಿ ಮಾಡಬಹುದು. ಮತ್ತೆ ಈ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ಆಗಾಗ್ಗೆ ಮಾಡ್ತಾ ಇರ್ತೇವೆ. ಎಲ್ಲಿ ಹೆಚ್ಚು ಇದೆ ಅಂತ ಅವ್ರು ಹೇಳಿದ ಕಡೆ ನಾವು ಸಂಬಂಧಪಟ್ಟ ತಾಲೂಕಿನ ನ್ಯಾಯಾಧೀಶರಿಗೆ ಹೇಳಿ ಅಲ್ಲಿ ಒಂದು ಅರಿವು ಕಾರ್ಯಕ್ರಮ, ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಅದ್ರ ಪರಿಣಾಮ ಏನಾಗುತ್ತೆ, ಅದಕ್ಕೆ ಏನ್ ಶಿಕ್ಷೆ ಇದೆ ಇದೆಲ್ಲ, ಅವುಗಳ ಬಗ್ಗೆ ಅರಿವು ಮೂಡಿಸಿದ್ರೆ ಅದು ಕಡಿಮೆ ಆಗೋ
0: ಸಾಧ್ಯತೆ ಇದೆ ಅಂತ. ಎಸ್ ಓಕೆ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ನ ಈ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಯಶಂಕರ್ ಅವರಿದ್ದಾರೆ. ಹಾಗೆಯೇ ಸರ್, ಇವಾಗ ಏನು ಇಲ್ಲಿ ಏನು ಪ್ರಕರಣಗಳು ಆಗ್ತಾ ಇರುತ್ತೋ, ಆಗ ತಾನೆ ನೀವು ಹೇಳಿದ್ರಿ 4 ತಿಂಗಳಾಗಿರ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ಬೇಗ ನಾವು ಇತ್ಯರ್ಥಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ ಅಂತ. ಸೊ ಇದರಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗದಿದ್ರೆ ಅಥವಾ ಯಾರಿಗಾದರೂ ಅಸಮಾಧಾನ ಏನಾದರೂ ಒಂದು ಆದರೆ, ಸೊ ಅವರು ಮೇಲ್ಮನವಿ ಸಲ್ಲಿಸಲಿಕ್ಕೆ ಏನಾದರೂ ಒಂದು ಅವಕಾಶ ಇದರಲ್ಲಿ ಏನಾದರೂ ಒಂದು ಇದೆಯಾ?
1: ಇದರಲ್ಲಿ ಅದರ ವಿಶೇಷತೆ ಏನು ಅಂದರೆ, ಈ ರಾಜಿ ತೀರ್ಮಾನ ಆದರೆ ಅವರೇನೇನು ರಾಜಿ ಕಂಡೀಷನ್ಸ್ ಇರುತ್ತೆ ಅದರ ಪ್ರಕಾರ ಅದನ್ನ ಒಂದು ಐತೀರ್ಪು ಅಂದ್ರೆ ಅವಾರ್ಡ್ ಅಂತ ಮಾಡ್ತೇವೆ. ರಾಜಿ ಆಗದೇ ಇದ್ರೂ ಸಹ ಕಾನೂನಿನ ಪ್ರಕಾರ ಆ ಕೇಸ್ನಲ್ಲಿ ಏನು ಮೆರಿಟ್ ಇದೆ ಅದನ್ನ ನೋಡಿ ಯಾರ ಪರವಾಗಿ ತೀರ್ಮಾನ ಮಾಡ್ಬೇಕನ್ನೋದನ್ನ ಅದನ್ನು ಸಹ ಒಂದು ಜಜ್ಮೆಂಟ್ ತರ ಐತೀರ್ಪನ್ನ ಅವಾರ್ಡ್ ಅನ್ನ ಮಾಡ್ತೇವೆ. ಅದರ ಕಾಪಿಯನ್ನು ಸಹ ಅವ್ರಿಗೆ ಉಚಿತವಾಗಿ ಕೊಡ್ತೇವೆ. ಅದು ಅಂತಿಮ ಆಗಿರ್ತದೆ, ಅದಕ್ಕೆ ಯಾವುದೇ ಅಪೀಲ್ ಇಲ್ಲ. ಅದೊಂದು ಇದರ ವಿಶೇಷತೆ. ಏನಾದರೂ ಟೆಕ್ನಿಕಲ್ ಗ್ರೌಂಡ್ಸ್ ಇದ್ರೆ ಹೈಕೋರ್ಟ್ಗೆ ರಿಟ್ ಹಾಕ್ಬೋದು, ಬಿಟ್ರೆ ಅದಕ್ಕೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಾಗಲಿ ಎಲ್ಲೂ ಅದನ್ನ ಪ್ರಶ್ನೆ ಮಾಡುವಂತಿಲ್ಲ, ಅದೇ ಅಂತಿಮವಾಗಿರ್ತದೆ. ಅದು ಇದರ ವಿಶೇಷತೆ. ಸಾಮಾನ್ಯ ಅಂದ್ರೆ 4-5 ತಿಂಗಳಲ್ಲಿ ಮುಗಿತದೆ. ಅದಕ್ಕೆ ಅಂದ್ರೆ ಟೈಮ್ ಸಮಯದ ಮಿತಿ ಏನಿಲ್ಲ, ನಾವು ಸಾಮಾನ್ಯವಾಗಿ ಒಂದು 5-6 ತಿಂಗಳಲ್ಲಿ ಪ್ರಕರಣಗಳನ್ನ ಮುಗಿಸ್ತೇವೆ. ಹಾಗಾಗಿ ಮತ್ತೆ ಈ ಏನು ಐತೀರ್ಪು ಅವಾರ್ಡ್ ಅಂತ ಕರಿತೀವಿ, ಈ ತೀರ್ಪು ನ್ಯಾಯಾಲಯದಲ್ಲಿ ಮಾಡಿದಷ್ಟು ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ. ಮುಂದಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲೇ ನಡೆಯುತ್ತೆ, ಆ ತೀರ್ಪನ್ನ ಜಾರಿಗೊಳಿಸೋದು. ನಮ್ಮಲ್ಲಿ ಏನು ಅಂದ್ರೆ, ಬೇರೆ ಕಡೆ ಕೇಸ್ ಈಗಾಗಲೇ ಹಾಕಿದ್ದಲ್ಲಿ ನಂತರ ಇಲ್ಲೇ ಹಾಕ್ಲಿಕ್ಕೆ ಬರಲ್ಲ, ಅವರು ಅಲ್ಲಿರುವ ಕೇಸನ್ನೇ ಮುಂದುವರಿಸಬೇಕು. ಅಲ್ಲಿ ಅವ್ರ ಕೇಸ್ನಲ್ಲಿ ಅವ್ರಿಗೆ ಏನಾದ್ರು ಕಾನೂನು ನೆರವು ಬೇಕು ಅಂದ್ರೆ, ನಮ್ಮ ಬೆಂಗಳೂರಿನಲ್ಲೇ ಉಚಿತವಾಗಿ, ಅವರು ಮಹಿಳೆ ಆಗಿರೋದ್ರಿಂದ ಮಹಿಳೆಯರಿಗೆ ಯಾವುದೇ ಆದಾಯದ ಮಿತಿ ಇರೋಲ್ಲ. ಪುರುಷರಾದ್ರೆ ಅವರ ಆದಾಯ 3 ಲಕ್ಷದ ಒಳಗೆ ಇರಬೇಕು ವಾರ್ಷಿಕ. ಮಹಿಳೆಯರಿಗೆ, ಮಕ್ಕಳಿಗೆ, ಹಿಂದುಳಿದ ಪರಿಶಿಷ್ಟ ವರ್ಗ ಜಾತಿಯವರಿಗೆ, ಕಾರ್ಮಿಕರಿಗೆ, ಇವರಿಗೆಲ್ಲ ಸಂಪೂರ್ಣ ಉಚಿತವಾಗಿರ್ತದೆ. ಹೈಕೋರ್ಟ್ನಲ್ಲೂ ಸಹ ನಮ್ಮ ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಅಲ್ಲಿ ಒಬ್ರು ಸೀನಿಯರ್ ಸಿವಿಲ್ ಜಡ್ಜ್ ಇರ್ತಾರೆ. ಅಲ್ಲಿ ಅವ್ರನ್ನ ಸಂಪರ್ಕಿಸಿದ್ರು ಸಹ ಅವರು ಉಚಿತ ಕಾನೂನು ನೆರವನ್ನು ಪಡೆಯಬಹುದು. ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲೇ ನೆಲಮಡಿಯಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅವರು ಕೋರ್ಟ್ ಬಿಲ್ಡಿಂಗ್ ಗೆ ಬಂದ್ರೆ ಅಲ್ಲಿ ಬಂದು ಸಂಪರ್ಕಿಸಿದ್ರೆ ನಮ್ಮ ಕಾರ್ಯದರ್ಶಿ ಅವರು ಅವ್ರಿಗೆ ಸಹಾಯ ಮಾಡ್ತಾರೆ.
0: ಇದನ್ನ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂತ?
1: ಸರಳವಾಗಿ ಒಂದು ಬಿಳಿ ಹಾಳೆಯಲ್ಲಿ ಅವರ ಏನು ಸಮಸ್ಯೆ ಇದೆ ಬರೆದುಕೊಟ್ಟು, ನಂತರ ಅವರಿಗೆ ನಾವು ನಮ್ಮಲ್ಲಿ ವಕೀಲರುಗಳಿರ್ತಾರೆ, ಪ್ಯಾನೆಲ್ ವಕೀಲರು, ಅವ್ರನ್ನ ನಾವು ನೇಮಕ ಮಾಡಿ ಅವರಿಗೆ ಫೀಸ್ ನಾವೇ ಕೊಡ್ತೀವಿ, ಕೋರ್ಟ್ ಫೀಸು ನಾವೇ ಕಟ್ತೀವಿ, ಸಂಪೂರ್ಣ ಉಚಿತವಾಗಿ ನೆರವನ್ನು ಇಡ್ತೀವಿ. ಯಾರೊಬ್ಬರು ಹಿರಿಯ ವಕೀಲರನ್ನ ಅವರ ಪ್ರಕರಣ ಅವರ ದಾಖಲೆಗಳನ್ನ ಅವರಿಗೆ ಕೊಟ್ಟು ಅವರಿಂದ ಅಭಿಪ್ರಾಯ ಪಡೆದು ಅವ್ರಿಗೆ ಏನು ಸಹಾಯ ಬೇಕು ಅದನ್ನ ಮಾಡ್ತೇವೆ.
0: ಮಾಡಬಹುದು. ಮುಂದಿನ ಕರೆಯ ಹಲೋ ಹಲೋ
2: ಹಲೋ
0: ಹಲೋ
3: ಹಲೋ
0: ಹಲೋ ನಮಸ್ತೆ.
3: ಹಲೋ, ನಾನು ಎಚ್ ಮೊಹಮ್ಮದ್ ವೇಣೂರು ಮಾತಾಡ್ತೀನಿ.
0: ಮೊಹಮ್ಮದ್ ವೇಣೂರು, ಕೇಳಿ ನಿಮ್ಮ ಪ್ರಶ್ನೆ. ಸರ್,
3: ಲೋಕ ಅದಾಲತ್ ಅಧ್ಯಕ್ಷರಿಗೆ ವಂದನೆಗಳು. ನಾನು ಹೇಳುವುದೇನೆಂದರೆ ಸರ್, ಕೆಲವರು ಗಂಡ ಹೆಂಡತಿ ಜಗಳ ನಡೆಯುತ್ತದೆ, ನಡೆದು ಡೈವರ್ಸ್ ವರೆಗೆ ಹೋಗ್ತದೆ. ಅದರ ಬಳಿಕ ಅವರ ಡ್ರೈವರ್ಸ್ ಆದ ನಂತರ ಅವರ ಮಕ್ಕಳ ಖರ್ಚಿಗೆ ಏನ್ ಮಾಡ್ಬೇಕು ಅಂತ ಹೇಳ ಹೋಗಿ ಕೋರ್ಟಿಗೆ ಹೋಗುವವರು ಇದ್ದಾರೆ. ಇಂತಹ ಪ್ರಕರಣಗಳು ನಿಮ್ಮ ಲೋಕ ಅದಾಲತ್ನಲ್ಲಿ ನಡೀತದೆ ಸರ್?
1: ನಮಸ್ಕಾರ ಸರ್, ಇದು ಕೌಟುಂಬಿಕ
0: ಪ್ರಶ್ನೆ ಅಲ್ವಾ ಸರ್?
3: ಹೌದಾ, ಒಂದೇ ಪ್ರಶ್ನೆ.
0: ರೇಡಿಯೋದಲ್ಲಿ ಕೇಳಿ
1: ಸರ್. ಇದು ಕೌಟುಂಬಿಕ ವ್ಯಾಜ್ಯ ಆಗಿರೋದ್ರಿಂದ ಈ ಪ್ರಕರಣಗಳು ನಮ್ಮ ಕಾಯಂ ಜನತಾ ನೆಲೆ ವ್ಯಾಪ್ತಿಗೆ ಬರಲ್ಲ ಸರ್. ನಮ್ಮಲ್ಲಿ ಏನಿದ್ರು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಮಾತ್ರ ಬರ್ತದೆ. ಇದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವರ ಪ್ರಕರಣಗಳನ್ನು ದಾಖಲಿಸಬಹುದು. ಮಕ್ಕಳಿಗೆ ಜೀವನಾಂಶದ ಬಗ್ಗೆ, ಅವರ ಭವಿಷ್ಯಕ್ಕೆ ತಂದೆ ಅಥವಾ ತಾಯಿಯವರಿಗೆ ನೋಡ್ಕೊಳ್ಳೋಂಥದ್ರ ಬಗ್ಗೆ ಮಂಗಳೂರಿನಲ್ಲೇ ಕೌಟುಂಬಿಕ ನ್ಯಾಯಾಲಯಗಳು ಎರಡೂ ಇದೆ. ಅಲ್ಲಿ ಸಹ ಅವರಿಗೆ ಬೇಕಾದ್ರೆ ಉಚಿತವಾಗಿ ಕಾನೂನು ನೆರವನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೊರಕಿಸಬಹುದು. ಅವರಿಗೆ ಬೇಕಾದಂತಹ ಸಲಹೆ ಮತ್ತು ನೆರವು ಎರಡನ್ನೂ ನೀಡಲಾಗುತ್ತೆ ಸರ್.
0: ಎಸ್, ಓಕೆ, ಖಂಡಿತ ಅವರಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಸೊ ಇದರಲ್ಲಿ ಕೌನ್ಸಿಲೇಷನ್ ಅಂತ ಕೂಡ ಹೇಳ್ತಾರಲ್ಲ, ಮಧ್ಯಸ್ಥಿಕೆ ಏನಾದರೂ ಒಂದು ಇದರಲ್ಲಿ ಬರುತ್ತಾ? ಹೇಗೆ
1: ಅಂದ್ರೆ, ಇದು ಕನ್ಸಿಲೇಷನ್ ಅಂದ್ರೆ ಅದು ರಾಜಿ ಸಂಧಾನದ ಒಂದು ಪ್ರಕ್ರಿಯೆ.
0: ಓಕೆ,
1: ನಮ್ಮ ಎರಡು ಪಕ್ಷಗಾರನ ಕರೆದು ಅವರನ್ನ ಕೂತು ಅವರವರ ವಿಚಾರಗಳನ್ನ ಕೇಳಿ ಇಬ್ಬರಿಗೂ ಯಾವುದು ಅನುಕೂಲಕರ ರೀತಿಯಲ್ಲಿ ರಾಜಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರ ಹತ್ರ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತೇವೆ. ಇಬ್ಬರಿಗೂ ಒಪ್ಪಿಗೆ ಆಗುವಂತಹ ಒಂದು ಪರಿಹಾರವನ್ನ ಕಂಡುಹಿಡಿತೇವೆ.
0: ಓಕೆ, ಓಕೆ, ಶೋರ್. ಎಸ್, ಮುಂದಿನ ಕರೆಯುತ್ತ. ಹಲೋ ಹಲೋ
2: ಅಲೋ ಸರ್, ನಮ್ದು ಬ್ಯಾಂಗ್ಳೂರಿನಲ್ಲಿ ಇದ್ದದ್ದು ಕೇಸ್ ಮುಗ್ದಿದೆ, ಅದನ್ನು ತೆಗೆದು ಬಿಸಾಡಿದ್ದಾರೆ. ಅದಕ್ಕೆ ನನಗೆ ಈಗ ನನ್ನ ದುಡ್ಡು ನನಗೆ ವಾಪಸ್ ಕೊಡುವ ಹಾಗೆ ನೀವು ಮಾಡ್ತೀರಾ? ನಿಮ್ಮದು ಫೋನ್ ನಂಬರ್ ದಯಮಾಡಿ ನನಗೆ ಕೊಡ್ತೀರಾ? ನಾನು ನಾಳೆನೇ ನಿಮ್ಮ ಹತ್ರ ಬರ್ತೇನೆ.
0: ಓಕೆ ಓಕೆ ಶುವರ್. ಯಾಕಂದ್ರೆ ನೀವು ಆಫೀಸಿಗೆ ವಿಸಿಟ್ ಮಾಡಬಹುದು, ನಮ್ಮ ಇಲ್ಲೇ ಕೋರ್ಟ್ ಅಲ್ಲಿ ಇರುವಂತ ಆಫೀಸಿಗೆ ವಿಸಿಟ್
1: ಮಾಡಬಹುದು.
0: ಆದ್ರೆ ಅಲ್ಲಿ ನಿಮ್ಗೆ ಅವರಿಗೆ ಬೇಕಾಗುವಂತ ಮಾಹಿತಿಯನ್ನು ಕೊಡಬಹುದು. ಸೊ ಖಂಡಿತವಾಗಿ ನಿಮ್ಮ ಅಡ್ರೆಸ್, ಇದು ಆಫೀಸ್ ಅಡ್ರೆಸ್
1: ಹಾರ್ನೆ ಮಾಡಿಯಲ್ಲಿದೆ, ಜಿಲ್ಲಾ ನ್ಯಾಯಾಲಯದ ಕಾಂಪ್ಲೆಕ್ಸ್.
0: ಸೊ ಅಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ.
1: ನೆಲಮಹಡಿಯಲ್ಲೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇದೆ, ಅಲ್ಲಿ ಭೇಟಿ ಮಾಡಿದ್ರೆ ಅವರು ನಮ್ಮ ಅವರನ್ನ ಅಲ್ಲಿ ಕರ್ತಾರೆ.
0: ಎಸ್ ಓಕೆ ಖಂಡಿತ. ಅದೇ ಅವರು ಬೆಂಗಳೂರಿನಿಂದ ಕೇಸ್ ಬಿಸಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
1: ಅದೇ ಅವ್ರ ಕೇಸಿನ
0: ಅದನ್ನ
1: ಅವರು ಜಿಲ್ಲಾ ಕೇಸ್ ಪೆಂಡಿಂಗ್ ಕೇಸ್ ಆಗಿರೋದ್ರಿಂದ ಈ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸಂಪರ್ಕ
0: ಮಾತನಾಡಿದ್ರೆ ಅದು ಏನು ಅಂತ ಗೊತ್ತಾಗ್ತದೆ.
1: ಹೌದೌದು, ಅವ್ರ ದಾಖಲೆಗಳು ಅಥವಾ ತೀರ್ಪು ಏನಾಗಿದೆ ಹಳೆಯದು ಅವ್ರದ್ದು ಎಲ್ಲ ನೋಡಿದ್ರೆ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡ್ತಾರೆ ಅವರು,
0: ಖಂಡಿತ ಕೊಡ್ತಾರೆ ಅಂತ. ಸೊ ಹಾಗೆ ಇದೊಂದು ರೀತಿಯಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ ಒಂದಿಷ್ಟು ಮಾಹಿತಿ ಆದ್ರೆ, ಯಾಕಂದ್ರೆ ತುಂಬಾ ಮಂದಿಗೆ ಕೂಡ ಗೊತ್ತಿರಲಿಲ್ಲ. ಸೊ ಇವತ್ತಾದ್ರೂ ಕೂಡ ಕೆಲವೊಂದು ಮಂದಿಗೆ ಆದರೂ ಕೂಡ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಸೊ ಅದೇ ದೊಡ್ಡ ಒಂದು ಸಾಧನೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ತುಂಬಾ ಮಂದಿಗೆ ಕಾನೂನಿನ ಮಾಹಿತಿ ಸ್ವಲ್ಪ ಅರಿವಿದ್ರೂ ಕೂಡ, ಆದ್ರೆ ಹೆಚ್ಚಿನ ಮಂದಿಗೆ ಇಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನ ಪ್ರಯತ್ನ ಮಾಡುವಂತದ್ದು ಕೂಡ ಅದು ಒಳ್ಳೆಯ ವಿಷಯ.
1: ಹೌದು, ಹಲವು ರೀತಿಯ ಪರಿಹಾರಗಳನ್ನು ಪಡಿಬಹುದು. ಈಗ ಹಲವಾರು ದಿನ ಬೀದಿ ದೀಪ ಹೋಗಿ ಹಾಕದೇ ಇರಬಹುದು, ಕೆಲವು ಕಡೆ ಚರಂಡಿ ಬ್ಲಾಕ್ ಆಗಿ ನೀರು ಹೋಗದೇ ಇರಬಹುದು, ರಸ್ತೆಯಲ್ಲಿ ಬೇರೆ ಏನೇ ತೊಂದರೆಗಳಿದ್ರು ಅವರು ನಮ್ಮಲ್ಲಿ ಬಂದು ಅರ್ಜಿ ಸಲ್ಲಿಸಿದ್ರೆ ಪರಿಹಾರವನ್ನು ಪಡ್ಕೊಳ್ಬಹುದು.
0: ಸೊ ಇನ್ನೊಂದು, ನಾವು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಲಿಕ್ಕೆ ಹೋದ್ರೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ, ಇದರ ಉದ್ದೇಶ ಇದರ ಬಗ್ಗೆ ಒಂದು ಹೇಳ್ಬೋದು?
1: ಈ ಒಂದು ಉಚಿತ ಕಾನೂನು ಅರಿವು ಮತ್ತು ನೆರವು ಅನ್ನೋದನ್ನ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಪ್ರತಿ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ಹೈಕೋರ್ಟ್ನಲ್ಲೂ ಸಮಿತಿ ಇದೆ, ಸುಪ್ರೀಂ ಕೋರ್ಟ್ನಲ್ಲೂ ಸಹ ಇದೆ. ಇಲ್ಲಿ ಎಲ್ಲಾ ಕಡೆ ಇದನ್ನ ನ್ಯಾಯಾಧೀಶರೇ ಅದರ ಉಸ್ತುವಾರಿಲಿರ್ತಾರೆ. ಹಾಗಾಗಿ ಸಾರ್ವಜನಿಕರಿಗೆ ಬಹಳ ಉತ್ತಮವಾದ ಒಂದು ಸ್ಪಂದನೆ ಸಿಗ್ತದೆ. ಅಂದ್ರೆ ಯಾರಿಗೆ ಯಾವುದೇ ಕಾನೂನು ನೆರವು ಬೇಕಾದಲ್ಲಿ ಸಂಪೂರ್ಣ ಉಚಿತವಾಗಿ, ಅವರಿಗೆ ಯಾವುದೇ ಕೋರ್ಟ್ ಫೀ ಕೊಡ್ಲಿಕ್ಕಿಲ್ಲ, ವಕೀಲರ ಫೀ ಕೊಡ್ಲಿಕ್ಕಿಲ್ಲ, ಒಂದೇ ಒಂದು ರೂಪಾಯಿ ಸಹ ಖರ್ಚು ಮಾಡುವಂತಿಲ್ಲ. ಒಂದು ಅರ್ಜಿಯನ್ನು ಕೊಟ್ಟು ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ರೆ, ಕೇಸ್ ಹಾಕದಿದ್ರೆ ಕೇಸ್ ಹಾಕ್ತೀವಿ, ಅವರ ವಿರುದ್ಧ ಕೇಸ್ ಹಾಕಿದ್ರೆ ಎದುರುದಾರ ವಕೀಲರನ್ನ ಇಟ್ಕೊಡ್ತೇವೆ, ನಮ್ಮಲ್ಲೇ ಪ್ಯಾನಲ್ ವಕೀಲರು ಇರ್ತಾರೆ. ಅದು ಅಲ್ಲದೆ ಇತ್ತೀಚೆಗೆ ಕ್ರಿಮಿನಲ್ ಕೇಸ್ಗಳಲ್ಲಿ, ಅದಕ್ಕೆ ನಾವು ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತ ಒಂದು ಹೊಸ ವ್ಯವಸ್ಥೆಯನ್ನ ಇಡೀ ಭಾರತದಾದ್ಯಂತ ಈಗ ಒಂದು 3-4 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ನಾವೇ ವಕೀಲರನ್ನ ಅಪಾಯಿಂಟ್ ಮಾಡಿ ಅವರಿಗೆ ಸಂಬಳ ಕೊಡ್ತಿದ್ದೇವೆ. ಒಬ್ಬರಿಗೆ 70,000, ಇನ್ನೊಂದು 3 ಜನಕ್ಕೆ 45,000 ತಲ, ಇನ್ನೊಂದು 6 ಜನಕ್ಕೆ 30,000, 8-10 ಜನ ಅವರು ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಸಂಪೂರ್ಣ ಈ ಜೈಲಿನಲ್ಲಿರೋರಿಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಸಂಪೂರ್ಣ ಉಚಿತವಾಗಿ ಉತ್ತಮವಾದ ನೆರವನ್ನ ಈಗ ನೀಡ್ತಾ ಇದ್ದಾರೆ,
0: ಕೊಡ್ತಾ ಇದ್ದೀರಿ. ಮುಂದಿನ ಕರೆಯತ್ತ. ಹಲೋ, ಹಲೋ
4: ಸರ್, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ಯಾರು ಮಾತನಾಡ್ತಿರೋದು?
4: ಸರ್, ನಾನು ದೇವರಾಜ್ ಶೃಂಗೇರಿಯಿಂದ ಮಾತಾಡ.
0: ದೇವರಾಜ್ ಶೃಂಗೇರಿಯಿಂದ?
4: ಹೌದು ಸರ್. ನಂದೊಂದು ಪ್ರಶ್ನೆ ಇತ್ತು, ನಿಮ್ ಕಾರ್ಯಕ್ರಮ ಬರುತ್ತಾ ಏನೋ ಗೊತ್ತಿಲ್ಲ, ಆದ್ರೂ ಖಂಡಿತ ಮಾಹಿತಿ ಇರುತ್ತೆ ಅಂತ ಕಾಲ್ ಮಾಡಿದೆ.
0: ಖಂಡಿತ ಖಂಡಿತ ಕೇಳಿ ನಿಮ್ಮ ಪ್ರಶ್ನೆ.
4: ಹಾ ಸರ್, ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಒಂದು FD ಇದೆ. ಅದು ಈಗ ಅರ್ಜೆಂಟ್ಗೆ ಹಣ ತಕೊಳ್ಳೋಣ ಅಂತ ಹೋದ್ರೆ ಅವ್ರು ಬಾಂಡ್ ತಗೊಂಡ್ ಬನ್ನಿ ಕ್ಲೋಸ್ ಮಾಡ್ಕೊಡ್ತೀವಿ ಅಂತ ಇದಾರೆ ಸರ್. ನಾನ್ ಬ್ಲೈಂಡ್ ಆದ ಕಾರಣ ಬಾಂಡ್ ಕಳೆದೋಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಸರ್? ಈಗ
1: ಇದು ಖಂಡಿತ ನಮ್ಮ ಕಾಯಂ ಜನತಾ ನಿಲಯದ ವ್ಯಾಪ್ತಿಗೆ ಬರ್ತದೆ. ತಾವು ಯಾರ ಮುಖಾಂತರನಾದ್ರೂ ಒಂದು ಅರ್ಜಿಯನ್ನ ಇಲ್ಲಿ ಕಳಿಸಿದ್ರೆ ನಮ್ಮಲ್ಲಿಗೆ, ನಿಮ್ಮ ಏನಾರು ದಾಖಲೆ ಇದ್ರೆ ಆ FD ಬಗ್ಗೆ, ನೀವು ಅವ್ರನ್ನ ಎದುರುದಾರನಾಗಿ ತೋರಿಸಿ ಬ್ಯಾಂಕ್ನ, ನಮ್ಮಲ್ಲಿ ಹಾಕಿದ್ರೆ ನಾವು ಅವ್ರಿಗೆ ನೋಟಿಸ್ ಕಳಿಸಿ ಈ ಒಂದು ನಿಮ್ಮ ಸಮಸ್ಯೆನ ಪರಿಹಾರ ಖಂಡಿತ ಮಾಡಿ ಕೊಡ್ತೇವೆ.
0: ಖಂಡಿತ ಖಂಡಿತ. ಶೃಂಗೇರಿಯಿಂದ ಅವರು ಕರೆ ಮಾಡಿದ್ರು, ಸೊ ಅವರಿಗೆ ಮಾಹಿತಿ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಅವರ ಆ್ಯಪ್ನಲ್ಲಿ ಎಲ್ಲ ಕೇಳುತ್ತಿದ್ದಾರೆ ಕಾರ್ಯಕ್ರಮವನ್ನ.
1: ಈ ತರದ ಸಮಸ್ಯೆಗಳಿಗೆ ಅತಿ ಸೂಕ್ತವಾದ ವೇದಿಕೆ ಅಂದ್ರೆ ನಮ್ಮ ಕಾಯಂ ಜನತಾನೆ.
0: ಎಸ್ ಓಕೆ. ಅಂದ್ರೆ
1: ಯಾಕೆಂದ್ರೆ ಅವ್ರಿಗೆ ಈಗ ಅವ್ರ ಹತ್ರ ದಾಖಲೆ ಇಲ್ಲ, ಕಳೆದು ಹೋಗಿದೆ ಬಾಂಡು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬ್ಯಾಂಕ್ನವ್ರು ಕೇಳಿದ್ರೆ ಬಾಂಡ್ ತನ್ನಿ ಅಂತಾರೆ. ನಮ್ಮಲ್ಲಿ ಆದ್ರೆ ನಾವು ಮ್ಯಾನೇಜರ್ಗೆ ಕರೆಸಿ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಬ್ಯಾಂಕ್ನಿಂದ ತರಿಸಿ ಅವರಿಗೆ ಕೊಡಬೇಕಾಗಿದ್ದಲ್ಲಿ ಕಾನೂನು ಪ್ರಕಾರ ಖಂಡಿತವಾಗಿ ಆದೇಶ ಮಾಡಿ ಅವರಿಗೆ ಕೊಡಿಸಿ ಕೊಡ್ತಾರೆ.
0: ಎಸ್ ಖಂಡಿತ, ಯಾಕಂದ್ರೆ ನಮ್ಮ ಮ್ಯಾಂಗ್ಳೂರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಾಗಿ ಈ ಚೆಕ್ ಬೌನ್ಸ್ ಪ್ರಕರಣ, ಕೆಲವೊಂದಿಷ್ಟು ಆನ್ಲೈನ್ ಆಮಿಷ ಒಡ್ಡಿ, ಆನ್ಲೈನ್ ಲಿಂಕ್ ಇದೆಲ್ಲ ಒತ್ತಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇರೋದನ್ನು ನೋಡ್ತಿರ್ತೀವಿ.
1: ಹೌದು,
0: ಸೊ ಇದಕ್ಕೆ ಒಳ್ಳೆಯ ಪರಿಹಾರ
1: ಈ ರೀತಿ ಪ್ರಕರಣಗಳಲ್ಲಿ ಏನಾದ್ರೆ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ, ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತದೆ. ನಮ್ಮಲ್ಲಿಗೆ ಬಂದ್ರೆ ನಾವೇ ಎದುರುದಾರರಿಂದನೇ ದಾಖಲೆಗಳನ್ನು ತರಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಿಸ್ತೇವೆ.
0: ಖಂಡಿತ, ಯಾಕಂದ್ರೆ ಇತ್ತೀಚಿನ ಕೆಲವೊಂದು ಪ್ರಕರಣ ನೋಡಿದ ಕೆಲವರು ಸೊಸೈಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಂಕಿನ ಯಾರೋ ಒಬ್ರು, ಅದು ಬ್ಯಾಂಕ್ ಆಗಿರಲ್ಲ, ಆಪ್ನ ನಕಲಿ ಆಪ್ನ ಕೆಲವರು ಕಾಲ್ ಮಾಡಿ ಏನೋ ಒಂದು ಕಿರುಕುಳ ಕೊಟ್ಟಾಗ ಕೆಲವರು ಮಾನಸಿಕವಾಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ಕೂಡ ಇದೆ. ಸೊ ಹಾಗಾಗಿ ಇದಕ್ಕೆಲ್ಲ ಯಾವುದಕ್ಕೆ ಏನು ಆತ್ಮಹತ್ಯೆ ಅಂತಹ ಒಂದು ಹೀನಾಯ ಕೃತ್ಯಕ್ಕೆ ಯಾರು ಕೂಡ ಹೋಗದೆ ಇಂತಹ ವ್ಯವಸ್ಥೆಗಳನ್ನ ಸದುಪಯೋಗ ಮಾಡ್ಕೊಳ್ಬಹುದಲ್ವಾ?
1: ಹೌದು, ನ್ಯಾಯ ವ್ಯವಸ್ಥೆ ಇರೋದ್ರಿಂದ ಅವರಿಗೆ ಸೂಕ್ತ ಪರಿಹಾರ ಸಿಗ್ತದೆ.
0: ಖಂಡಿತ,
1: ಹಲವಾರು ರೀತಿಯ ಈಗ ಅದಕ್ಕೋಸ್ಕರನೇ ಸೈಬರ್ ಪೊಲೀಸ್ ಸ್ಟೇಷನ್ಗಳಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಡೆಯುವ ಪ್ರಯತ್ನಗಳಾಗಿದೆ. ಅವ್ರು ದೂರು ಕೊಟ್ಟಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಕೂಡ
0: ಇರುತ್ತೆ ಅಂತ ಹೇಳ್ಕೊಂಡು ಹಾಗೆ ನಾವು DLS ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದೀವಿ. ಸೊ ಇನ್ನು ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬೋದು ಸರ್?
1: ನಮ್ಮ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಪ್ರತಿದಿನ ಕೆಳಗಡೆ ಒಂದಿಬ್ಬರು ವಕೀಲರು ಉಚಿತ ಕಾನೂನು ಸಲಹೆ ನೀಡಲಿಕ್ಕೆ ನಮ್ಮಲ್ಲಿ ಇರ್ತಾರೆ. ಅವ್ರು ಕೇವಲ ಎಲ್ಲರೂ ಕೇಸ್ ಹಾಕ್ಲೇಬೇಕು ಅಂತೇನಿಲ್ಲ, ಅವ್ರಿಗೇನೋ ಒಂದು ಲೀಗಲ್ ಕಾನೂನು ಸಮಸ್ಯೆ ಇರ್ತದೆ, ಯಾವುದೇ ಆಸ್ತಿ ವಿವಾದ ಇರ್ಬೋದು, ಮಕ್ಕಳ ಜೀವನಾಂಶದ ಇರ್ಬೋದು, ಬೇರೆ ಏನೇ ಇದ್ರೂ ಅಲ್ಲಿ ಬಂದು ಅವ್ರ ಹತ್ರ ಸಲಹೆ ತಗೊಳ್ಬಹುದು. ಕೇಸ್ ಹಾಕ್ಬೇಕಾ ಬೇಡವಾ, ಅದಕ್ಕೇನ್ ಪರಿಹಾರ, ಅದರಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಅಲ್ಲಿ ಬಂದ್ರೆ ಉಚಿತವಾಗಿ ಪಡಿಬಹುದು.
0: ಎಲ್ಲ ಸಲಹೆ ಪಡಿಬೇಕು ಅಂತ ಹೇಳಿದ್ರೆ ಏನು ಫೀಸ್ ಕಟ್ಟಬೇಕು?
1: ಯಾವುದೇ ರೀತಿಯ ಶುಲ್ಕ ಇಲ್ಲ, ಸಂಪೂರ್ಣ ಉಚಿತ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಉಚಿತ ಹೆಲ್ಪ್ ಲೈನ್ ಇದೆ, 151000, ಅಲ್ಲಿಗೆ ಕಾಲ್ ಮಾಡಿದ್ರೆ ನಮ್ಮದೇ ಭಾಷೆಯಲ್ಲಿ, ಇಡೀ ದೇಶದಲ್ಲಿ ಯಾವ ದೇಶ ರಾಜ್ಯದ ಯಾವ ಭಾಷೆಯಲ್ಲಿ ಬೇಕಾದ್ರೂ ಅವರು ಪರಿಹಾರ ಪಡ್ಕೊಳ್ಬಹುದು. ಫೋನ್ ಮಾಡಿಯೇ ನೆರವನ್ನು
0: ಪಡ್ಕೊಳ್ಬಹುದು.
1: 151000
0: ನೋಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಂತಹ ಕೆಲವೊಂದಿಷ್ಟು ಸಹಾಯವಾಣಿ ನಿಮ್ಗೆ ತುಂಬಾ ಹೆಲ್ಪ್ ಗೆ ಬರುತ್ತೆ. ಎಷ್ಟೋ ಮಂದಿ ವಿಶೇಷ ಚೇತನರಿರ್ತಾರೆ, ವೃದ್ಧರಿರ್ತಾರೆ, ಸೊ ಅಂತವರಿಗೂ ಕೂಡ ಏನಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ
1: ಉಚಿತವಾಗಿ ದೂರವಾಣಿ ಮೂಲಕನೇ ಅವರು ಸಲಹೆಗಳನ್ನು
0: ಪಡೆಯಬಹುದು. ಎಸ್ ಓಕೆ, ಮುಂದಿನ ಕರೆಯ ತಯಾರಂತ ಕೇಳೋಣ. ಹಲೋ,
5: ಹಲೋ, ನಮಸ್ತೆ ಸರ್.
0: ನಮಸ್ತೆ, ನಮಸ್ತೆ. ಜಯಪ್ರಕಾಶ್ ಯಕೂರ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಸರ್,
5: ನಮಸ್ತೆ ಸರ್. ನಿಮ್ಗೂ
1: ನಮಸ್ಕಾರ ಸರ್.
5: ನನಗೊಂದು ಸಾರ್ವಜನಿಕ ಹಿತಾಸಕ್ತಿಯ ದೂರು ಸಲ್ಲಿಸಲಿಕ್ಕೆ ಇತ್ತು. ವಿಷಯ ಏನಂತ ಹೇಳಿದ್ರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಈಗಾಗಲೇ ನಿಷೇಧ ಆಗಿದೆ ಸರ್, ಆದ್ರೆ ಅದು ಅನುಷ್ಠಾನ ಆಗ್ತಾ ಇಲ್ಲ. ಈ ಸ್ಥಳೀಯ ಆಡಳಿತಾಧಿಕಾರಿಯ ವೈಫಲ್ಯ, ಅವರು ಆ ಬಗ್ಗೆ ಅವರ ವಿರುದ್ಧ ದೂರು ದಾಖಲಿಸಬಹುದಾ? ನಾನು ಸರ್ಕಾರದ ನಿಮ್ಮ ಪ್ರಾಧಿಕಾರದಿಂದ ನನಗೆ ವಕೀಲರು ಸಿಗ್ತಾರಾ, ನನಗೆ ಉಚಿತ ಸಲಹೆ ಸಿಗ್ತದಾ ಅಂತ ಹೇಳಿ ಕೇಳ್ಬೇಕಿತ್ತು.
1: ಅದು ನಿಮ್ದು ಉತ್ತಮ ಪ್ರಶ್ನೆ. ಇದು ಒಂದು ಸಾರ್ವಜನಿಕ ಹಿತಾಸಕ್ತಿ ಆಗಿರೋದ್ರಿಂದ ಇದರ ವ್ಯಾಪ್ತಿ ಹೈಕೋರ್ಟ್ಗೆ ಬರ್ತದೆ. ರಿಟ್ ಅರ್ಜಿ ಮೂಲಕವೇ ಇದನ್ನ ಅಲ್ಲಿ ನಿರ್ದೇಶನ ಸರ್ಕಾರಕ್ಕೆ ನೀಡುವಂತದನ್ನ ಮಾಡಬಹುದು. ಈಗಾಗಲೇ ಹಲವಾರು ತೀರ್ಪುಗಳನ್ನು ನೀಡಲಾಗಿದೆ ಇದ್ರ ಬಗ್ಗೆ, ಈ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಹಲವಾರು ಕ್ರಮ ಕೈಗೊಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಇಂತಹ ಜಾಗದಲ್ಲಿ, ಇಂತಹ ಸ್ಥಳದಲ್ಲಿ ಇಂತಹ ಮುನ್ಸಿಪಾಲ್ಟಿಯವರು ಅಥವಾ ಗ್ರಾಮ ಪಂಚಾಯತ್ ಅವರು ಮಾಡ್ತಾ ಇಲ್ಲ ಅಂತ ಏನಾರು ಹಾಕಿದ್ರೆ ನಾವು ಅಲ್ಲಿ ನಿರ್ದೇಶನ ಕೊಡಬಹುದು. ಸಾರ್ವಜನಿಕವಾಗಿ ನಾವು ಇಡೀ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಮಾಡೋದಾದ್ರೆ ಅದಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮೂಲಕವೇ ಪರಿಹಾರವನ್ನು ಪಡ್ಕೊಳ್ಬಹುದು.
5: ಸರ್, ನನಗೆ ಮಂಗಳೂರಿನ ಕಮಿಷನರ್ ವಿರುದ್ಧ ದೂರು ದಾಖಲಿಸಬಹುದಾ? ಅವರನ್ನು ಪಾರ್ಟಿಯಾಗಿ ಕೋರ್ಟಿಗೆ ಹೋಗಬಹುದಾ ಅಂತ ಹೇಳಿ?
1: ಅಂದ್ರೆ ನಮ್ಮ ಕಾಯಂ ಜನತೆಯಲ್ಲಿ ನೀವು ಇಂತ ಸ್ಥಳದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಇಲ್ಲಿ ಇದು ಮಾಡ್ತಿದ್ದಾರೆ ಅಂತ, ಸಂಪೂರ್ಣ ನಿಷೇಧದ ಬಗ್ಗೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ನಿರ್ದೇಶನ ಬೇಕು ಅಂದ್ರೆ ಹೈಕೋರ್ಟ್ನಿಂದಲೇ ಪಡಿಬೇಕು ಸರ್. ರಿಟ್ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಪಡಿಬೇಕು.
5: ಸರಿ ಸರ್, ಧನ್ಯವಾದ.
0: ಏನು ಪ್ರಶ್ನೆ ಇಲ್ಲಲ್ಲ? ಓಕೆ,
5: ಇಲ್ಲ ಸರ್.
0: ನಮ್ಮ ಜಯಪ್ರಕಾಶ್ ಕುರ್ ಅವರಿಗೆ ಆ ಮಾಹಿತಿ ಸಿಕ್ಕಿರಬಹುದು ಅಂತ ಕೂಡ ಭಾವಿಸ್ತೇನೆ. ಎನಿವೆ, ಇನ್ನಷ್ಟು ವಿಚಾರಗಳನ್ನು ಖಂಡಿತವಾಗಿಯೂ ಕೂಡ ಮಾಹಿತಿಯನ್ನು ನಾವು ತಿಳಿಸಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆಯೂ ಕೂಡ ಒಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀವಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಯಶೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ್ ಅದಾಲತ್ ಹಾಗೆಯೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ್ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಅಧ್ಯಕ್ಷರು ಶ್ರೀ ಜಯಶಂಕರ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಅನೇಕ ಮಾಹಿತಿನೂ ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೆಯೇ ಒಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ರತ್ನಶೆಟ್ಟಿ ಸರ್. ನಮಸ್ತೆ.
2: ನಮಸ್ತೆ ಮೇಡಮ್.
1: ಅಲ್ಲ, ಕಾಯಂ ಲೋಕ ಅದಾಲತ್ ಅಡಿಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಕ್ಕುವ ಕಾನೂನಿನ ಬಗ್ಗೆ ಎಲ್ಲ ತುಂಬಾ ಮಾತನಾಡಿದ್ದೀರಿ ಸರ್, ತುಂಬಾ ಖುಷಿ ಆಯ್ತು. ನಮ್ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ತಮಗೂ ಸಹ ಧನ್ಯವಾದ ಕರೆ ಮಾಡಿ ಬಗ್ಗೆ ತಿಳಿಸಿದ್ದಕ್ಕೆ.
0: ಓಕೆ, ನಿಮ್ಮ ಪ್ರಶ್ನೆ ಏನಾದ್ರೂ ಇದೆಯಾ ಮೇಡಮ್? ಓಕೆ, ಈಗನೇ ಕರೆ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿಕೊಂಡು. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್, ಓಕೆ. ಈ ರೀತಿಯಲ್ಲಿ ಕೂಡ ಕೆಲವರು ಕೇಳುಗರು ಇರ್ತಾರೆ, ಅಂದ್ರೆ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅಂದ್ರೆ ಅವರಿಗೆ ಇಷ್ಟ ಆದ್ರೆ ಖಂಡಿತವಾಗಿ
2: ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಾಯ್ತು.
0: ಮತ್ತೊಬ್ಬರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ
3: ಹಲೋ
0: ಹಲೋ, ನಮಸ್ತೆ, ಯಾರು ಮಾತನಾಡ್ತಿರೋದು?
3: ಹಲೋ ನಮಸ್ತೆ, ನಾನು
0: ಸದಾನಂದ ನಾಯಕ್. ಹೇಳಿ ಸರ್, ಹೇಳಿ. ಹಲೋ
3: ಹಲೋ, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ಮಾತನಾಡಿ.
3: ಕೆಲವು ಇದು ಟೂ ವೀಲರ್ ಸ್ಕೂಟರ್ಗಳು ಇದು ಮಾರುಕಟ್ಟೆಗೆ ಬಂದಿದೆ. ಕೆಲವು ಕಂಪನಿಗಳು ನಾವು ಬ್ಯಾಟ್ರಿ ವಾರಂಟಿ ಕೊಡ್ತೇವೆ ಅಂತ ಹೇಳ್ತಾರೆ, ಫ್ರೀ ಸರ್ವಿಸ್ ಎಲ್ಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೇಲ್ ಮಾಡಿದ ಮೇಲೆ ಕೆಲವು ಕಂಪನಿಗಳ ಸರ್ವಿಸ್ ಸ್ಟೇಷನ್ಗಳು ಬಂದಾಗಿವೆ, ಅದರಲ್ಲಿ ಸಿಕ್ತಿಲ್ಲ ಅವರು.
0: ಓಕೆ ಓಕೆ,
2: ತಮ್ಮ ಸಮಸ್ಯೆ ಖಂಡಿತವಾಗಿಯೂ ನಮ್ಮ ಕಾಯಂ ಜನತಾನಿಲಯದ ವ್ಯಾಪ್ತಿಗೆ ಬರ್ತದೆ. ತಾವು ಆ ಬಗ್ಗೆ ಪ್ರಕರಣವನ್ನ ದಾಖಲಿಸಬಹುದು. ಅವರು ಆ ರೀತಿ ಸಂಸ್ಥೆಯನ್ನೇ ಮುಚ್ಚಿದ್ರೆ ಅಥವಾ ಬೇರೆ ಕಡೆ ಅವರ ಕಚೇರಿಗಳಿರ್ತದೆ, ಅವ್ರ ವಿರುದ್ಧ ನಾವು ತಾವು ಪರಿಹಾರವನ್ನ ಪಡೆದುಕೊಳ್ಬಹುದು. ತಮಗೆ ಏನು ನಷ್ಟ ಉಂಟಾಗಿದೆ, ಬ್ಯಾಟ್ರಿ ಬದಲಾಯಿಸಿಕೊಡದೇ ಇದ್ರೆ ಅಥವಾ ವಾಹನ ಕೆಟ್ಟೋದ್ರೆ, ಬೇರೆ ಹೊಸ ವಾಹನ ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಅದನ್ನ ರಿಪೇರಿ ಮಾಡಿಕೊಡೋದ್ರ ಬಗ್ಗೆ ಆಗಲಿ, ಮತ್ತೆ ಪರಿಹಾರ, ಇವು ಮೂರನ್ನು ಸಹ ನಮ್ಮ ಕಾಯಂ ಜನತಾನಿಲಯದಲ್ಲಿ ತಾವು ಅರ್ಜಿ ಸಲ್ಲಿಸಿ ಪರಿಹಾರ ಪಡ್ಕೊಳ್ಬಹುದು.
0: ಓಕೆ, ನಿಮ್ಮ ಪ್ರಶ್ನೆ. ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಓಕೆ, ನಮ್ಮ ಸದಾನಂದ ನಾಯಕರ ಅವರಿಗೆ ಉತ್ತರ ಸಿಕ್ಕಿತು. ಹಾಗೆ ತಾನೇ ಮತ್ತೊಂದು ನಿಮ್ಮ ಹತ್ರ ಕೇಳಬೇಕಿತ್ತು ನ್ಯಾಯಾಧೀಶರೇ, ಒಂದು ಯಾಕಂದ್ರೆ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ, ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ವಿನೂತನವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಜಾರಿಗೆ ತರ್ತೀರಿ. 50% ನೀವು ಏನೆಲ್ಲ ನಿಮ್ಮ ಕೇಸುಗಳಿದೆ ಅದರನ್ನೆಲ್ಲವನ್ನು ಕೂಡ ನೀವು ಕಟ್ಟಿ ಅಂತ ಹೇಳಿಕೊಂಡು. ಸೊ ಅದು ತುಂಬಾ, ಅದಕ್ಕೆ ನಮ್ಮ ಮಂಗಳೂರಿನಿಂದ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೂಡ ರೆಸ್ಪಾನ್ಸ್ ಕೂಡ ಸಿಗುತ್ತೆ, ಅದರ ಬಗ್ಗೆ ಒಂದಿಷ್ಟು ಹೇಳ್ಬೋದು ಸರ್?
2: ಈ ಒಂದು ಮೊದಲ ಬಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಸುಮಾರು 100,000 ಟ್ರಾಫಿಕ್ ಚಲನ್ ಕೇಸ್ಗಳಿತ್ತು. ಸರ್ಕಾರಕ್ಕೆ ಸುಮಾರು 1,200 ಕೋಟಿಗೂ ಹೆಚ್ಚು ಹಣ ಈ ಫೈನ್ಗಳಿಂದ ಬರಬೇಕಿತ್ತು. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇದನ್ನು ಕೊಟ್ಟರೆ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ, ಮತ್ತೆ ಇಲಾಖೆಗೂ ಸಹ ಸರ್ಕಾರಕ್ಕೂ ಆದಾಯ ಬರುತ್ತೆ, ಕೇಸ್ಗಳು ಮುಕ್ತಾಯ ಆಗ್ತವೆ ಅಂತ ಕೋರಿಕೆ ಮೇರೆಗೆ ನಮಗೆ ಕೊಟ್ಟರು. ಮೊದಲ ಬಾರಿಗೆ ಅದು ಅಭೂತಪೂರ್ವ ಯಶಸ್ಸು ಕಾಣ್ತು. ಪ್ರತಿ ಬಾರಿ ನಾವು ಅದರಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡು, ಮೊದಲ ಬಾರಿಯಂತೂ ಸುಮಾರು 172 ಕೋಟಿ ಸಂಗ್ರಹ ಆಯಿತು. 52 ಲಕ್ಷ ಕೇಸುಗಳು ನಮ್ಮ ರಾಜ್ಯಾದ್ಯಂತ ಕ್ಲೋಸ್ ಆಯಿತು. ಅದಕ್ಕೆ ಕೇವಲ 10-15 ದಿನಗಳನ್ನು ನಿಗದಿ ಮಾಡಿದ್ವಿ. ಕೊನೆ ದಿನ ಅಂತೂ ಜನರೇ ಪೊಲೀಸ್ ಠಾಣೆ ಮುಂದೆ ಕ್ಯೂ ನಿಂತು ರಾತ್ರಿ 12 ಗಂಟೆವರೆಗೂ ಹಣ ಕಟ್ಟಿ ಇನ್ನೂ ನಮಗೆ ಸಮಯ ಕೊಡಿ ಅಂತ ಕೇಳಿದ್ರು. ಅಷ್ಟು ಸಮಯ ಮುಗಿದಿತ್ತು. ಆ ನಂತರ ಲೋಕದಲತ್ಗಳಲ್ಲೂ ಮಾಡಿದ್ದೇವೆ. ಈಗಲೂ ಸಹ ಈ ಮುಂದೆ 11/7/2026 ನಮ್ಮ ರಾಷ್ಟ್ರೀಯ ಲೋಕದಾಲತ್ ಇರೋದ್ರಿಂದ ಅದನ್ನ ಪುನಃ ಸರ್ಕಾರದ ಬಳಿ ನಾವು ಮನವಿ ಮಾಡಿ ಆದೇಶವನ್ನ ಮಾಡಿಸಿದ್ದೇವೆ. ಈಗಲೂ ತಮ್ಮ ಟ್ರಾಫಿಕ್ ಚಲನ್ ಕೇಸುಗಳನ್ನ 50% ರಿಯಾಯಿತಿಯೊಂದಿಗೆ ಫೈನ್ ಕಟ್ಟಿ ಕ್ಲೋಸ್ ಮಾಡ್ಕೊಳ್ಬಹುದು. ಮೊದಲು ಏನಂದ್ರೆ ಹಲವಾರು ಜನರಿಗೆ ಫೈನ್ಗಳು ಇದ್ದಿದ್ದೇ ಗೊತ್ತಿರಲಿಲ್ಲ. ಫೈನ್ಗಳು ಆಟೋಮೆಟಿಕ್ ಆಗಿ ಈಗ ಕ್ಯಾಮ್ರಾಗಳಲ್ಲಿ ಕೇಸ್ ದಾಖಲಾಗಿರುತ್ತೆ, ಚಲನ್ ಅವರಿಗೆ ಬಂದಿರಲ್ಲ, ಗೊತ್ತಾಗಿರಲ್ಲ, ಎಲ್ಲ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಹಲವಾರು ಜನ ಬಂದ ಈ ರಿಯಾಯಿತಿ ಕೊಟ್ಟ ನಂತರ ಬಂದು ಪೊಲೀಸರ ಬಳಿ ಪರಿಶೀಲನೆ ಮಾಡಿಸಿ ಹಣವನ್ನ ಕಟ್ಟಿದ್ದಾರೆ. ಅದು ಬಹಳ ಒಳ್ಳೆ ಅನುಕೂಲ ಇದೆ. ಸಾರ್ವಜನಿಕರು ಇದ್ರ ಉಪಯೋಗ ಪಡೆದು ತಮ್ಮ ಕೇಸುಗಳನ್ನ, ಯಾಕೆಂದ್ರೆ ಮಾರಾಟ ಮಾಡುವಾಗ ಅದನ್ನ ಕಟ್ಟಲೇಬೇಕಾಗುತ್ತೆ ಇನ್ನೊಬ್ಬರಿಗೆ ವಾಹನ. ಆ ಸಮಯದಲ್ಲಿ ಹೆಚ್ಚು ಹಣ ಕಟ್ಟುವ ಬದಲು ಈ ರಿಯಾಯಿತಿ ದರದಲ್ಲಿ ಕಟ್ಟಿದಾಗ ಅನುಕೂಲ ಆಗ್ತದೆ,
0: ಅನುಕೂಲ ಆಗುತ್ತೆ ಅಂತ. ಯಾಕಂದ್ರೆ ತುಂಬಾ ಮಂದಿ ಅದು ಕೇಳಿದ್ದು ಕೂಡ ಇದೆ, ನಮ್ಗೆ ಚಲನೆ ಬಂದಿಲ್ಲ, ನಾವು ಎಲ್ಲಾದ್ರೂ ಕೂಡ ಅಲ್ಲಿ ಹೋಗಿ ತನಿಖೆ ಆದ್ರೂ ಕೂಡ ಮಾಡಬೇಕು ಅಂತ. ಆ ರೀತಿ ಆ ವ್ಯವಸ್ಥೆ ಬಂದ ನಂತರದಲ್ಲಿ ಅದೆಷ್ಟೋ ಮಂದಿಗೆ ಪೊಲೀಸ್ ಠಾಣೆಗೆ ಮೆಟ್ಟಿಲು ಹತ್ತದವರು ಕೂಡ ಹತ್ತಿದ್ದಾರೆ.
2: ಹೌದು,
0: ಹತ್ತಿ ಅದರ ಬಗ್ಗೆ ಪರಿಶೀಲನೆ
2: ಆನ್ಲೈನ್ ಸಹ ಪರಿವಾಹನ್ ಒಂದು ವೆಬ್ಸೈಟ್ ಇದೆ, ಅದರ ಮೂಲಕ ಫೈನ್ ಏನಿದೆ ಅವ್ರು ನೋಡ್ಕೊಳ್ಬಹುದು.
0: ಯಾಕೆ ಆ ರೀತಿ ಒಂದು ಆಲೋಚನೆ ಬಂತು ಸರ್ ನಿಮಗೆ?
2: ನಮಗೆ ಅಂದ್ರೆ ಇದು ತುಂಬಾ ಕೇಸ್ಗಳು ಕೋರ್ಟ್ಗಳಿಗೆ ಆಗ್ತಾ ಇದ್ರು, ಅದು ಸಣ್ಣ ಕೇಸ್ಗಳು, ಪೆಟ್ಟಿ ಕೇಸ್ಗಳು ಅಂತ ನಾವೇನ್ ಕರಿತೀವಿ. ಹಲವಾರು ಮತ್ತೆ ಅವರು ಒಂದಿನದ ಕೆಲಸ ಬಿಟ್ಟು ನ್ಯಾಯಾಲಯಕ್ಕೆ ಬಂದು ದಂಡ ಕಟ್ಟಿ ಹೋಗೋದು ಬಹಳಷ್ಟು ಕ್ಲಿಷ್ಟಕರ ಕೆಲಸ. ಹಾಗಾಗಿ ಕೆಲವು ಸಲ ಆನ್ಲೈನ್ ಅಲ್ಲೂ ಕಟ್ಟಿದ್ದಾರೆ, ಲಾಸ್ಟ್ ಟೈಮ್ ಫೋನ್ ಪೇ ಇದ್ರ ಮೂಲಕನು ಒಂದು ಅವ್ರಿಗೆ ಆಪ್ಷನ್ ಇದೆ ಕಟ್ಟಲಿಕ್ಕೆ. ಮತ್ತೆ ಎಲ್ಲೆಲ್ಲಿ ಕೆಲವರಿಗೆ ಕೇಸ್ಗಳಾಗಿದ್ದೇ ಗೊತ್ತಿರಲಿಲ್ಲ, ಅವರು ಮಾರಾಟ ಮಾಡುವಾಗ ಅಥವಾ ಪೊಲೀಸ್ನವ್ರು ಹಿಡಿದಾಗ ಅವಾಗ ಮಾತ್ರ ಗೊತ್ತಾಗ್ತಿತ್ತು. ಹಾಗಾಗಿ ಹೆಚ್ಚು ಹಣ ಸರ್ಕಾರಕ್ಕೂ ಬರಬೇಕಾಗಿತ್ತು, ಅದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹಣ ಬರ್ತದೆ, ಇವ್ರ ಕೇಸ್ಗಳು ಮುಕ್ತಾಯ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮಾಡಿದ್ವಿ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವೀರಪ್ಪ ಅವರು ಆಗ ನಮ್ಮ ಕಾರ್ಯನಿರ್ವಾಹಕ ಅಧ್ಯಕ್ಷರಿದ್ರು, ಅವರು ಇದನ್ನು ಬಹಳ ಉತ್ಸುಕತೆಯಿಂದ ನಾವು ಇದನ್ನು ಮಾಡಲೇಬೇಕು, ಅವರಿಗೆ ಉಪಲೋಕಾಯುಕ್ತರಾಗಿದ್ದಾರೆ ಅವರು ಇದನ್ನು ಕೊಡಿಸಲೇಬೇಕು ಅಂತ ಹೇಳಿ ಮನವಿ ಮಾಡಿ ಆ ಬಗ್ಗೆ ನಾವು ಈ ಕ್ರಮ ಕೈಗೊಂಡಿದ್ದೇವೆ.
0: ತುಂಬಾ ಅದ್ಭುತವಾಗಿರುವಂತಹ ಒಂದು ವ್ಯವಸ್ಥೆ, ಅದರಿಂದ ತುಂಬಾ ಮಂದಿಗೆ ಅನುಕೂಲ ಆದದ್ದು,
2: ಬಹಳಷ್ಟು ಸಾವಿರಾರು ಜನ ತಮ್ಮ ಕೇಸ್ಗಳನ್ನು ಮುಗಿಸಿದ್ದಾರೆ.
0: ಹೌದು, ನಿಜ. ಇನ್ನು ಕೂಡ ನಾವು ಮಾತನಾಡಲಿಕ್ಕೆ ಹೋದ್ರೆ ಅನೇಕ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟು ಕೂಡ ಇದೆ. ಸೊ ಇನ್ನು ನಾವು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ನಾವು ಆವಾಗ ಮಾತನಾಡ್ತಾ ಇದ್ದೇವೆ. ಸೊ ಇದರಿಂದ ಯಾವ್ಯಾವ ರೀತಿಯ ಬೆನಿಫಿಟ್ ಅನ್ನು ನಾವು, ಅದರಿಂದ ಏನೇನು ಲಾಭಗಳು ಇದೆ ಅಂತ ಹೇಳ್ಬೋದು ಸರ್?
2: ಮೊದಲನೇದಾಗಿ ಕಾನೂನು ಸಮಸ್ಯೆಗಳಿದ್ರೆ ಉಚಿತವಾಗಿ ಅದಕ್ಕೆ ಏನ್ ಪರಿಹಾರ ಕೆಲವು ಸಲ ಗೊತ್ತಿರಲ್ಲ, ಏನ್ ಮಾಡ್ಬೇಕು, ಅದಕ್ಕೆ ನ್ಯಾಯಾಲಯಕ್ಕೆ ಕೇಸೇ ಹಾಕ್ಬೇಕಾ, ಹಾಗೆ ಪರಿಹಾರ ಮಾಡ್ಕೊಳ್ಬೋದಾ, ಅಥವಾ ಕೆಲವರದಲ್ಲಿ ಏನೋ ಆಸ್ತಿ ಭಾಗ ಮಾಡ್ಕೊಳ್ಳೋದು ವಿವಾದ ಇರುತ್ತೆ, ಯಾರಿಗೆ ಎಷ್ಟು ಶೇರ್ ಬರುತ್ತೆ ಏನ್ ಗೊತ್ತಿರಲ್ಲ, ಆ ಬಗ್ಗೆ ಏನಾದ್ರೂ ಇದ್ರೆ ಅದನ್ನು ಬಂದು ಕೇಳ್ಬೋದು. ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದಾಗ ಅಂದ್ರೆ ಗಂಡ ಹೆಂಡತಿ ಜಗಳ ಅಥವಾ ಮಕ್ಕಳ ಇದ್ರ ಬಗ್ಗೆ ಅಲ್ಲಿ ಬಂದು ಅಲ್ಲಿ ರಾಜಿ ಸಂಧಾನ ಸಹ ಮಾಡ್ತಾರೆ, ಕರೆಸಿ ಇಬ್ಬರಿಗೆ ಏನಾದ್ರು ವಿವಾದ ಇದ್ದಲ್ಲಿ ಎದುರು ಪಾರ್ಟಿನೂ ಕರೆಸಿ ಮಾತಾಡಿ ಕೇಸ್ ಹಾಕುವ ಮುಂಚೆನೆ ವ್ಯಾಜ್ಯ ಪೂರ್ವದಲ್ಲೇ ತೀರ್ಮಾನ ಸಹ ಮಾಡುವ ಅನುಕೂಲ ಆಗುತ್ತೆ. ಕೇಸ್ ಹಾಕಬೇಕಾದಂತಲ್ಲೂ ಸಹ ಅವರಿಗೆ ಉಚಿತವಾಗಿ ವಕೀಲರನ್ನ ಇಟ್ಕೊಟ್ಟು ಎಲ್ಲಾ ರೀತಿಯ ನೆರವನ್ನ ಸಂಪೂರ್ಣ ಉಚಿತವಾಗಿ ನೀಡಲಾಗ್ತದೆ.
0: ಹಾಗೆ ನೀವು ಹೇಳಿದ್ರೆ ಈಗ ಕಾಯಂ ಲೋಕದಾಲತ್ ಅದು ದೈನಂದಿನ ನಡೀತಾನೆ ಇರುತ್ತೆ ದಿನವಿಡೀ ಅಲ್ವಾ?
2: ನ್ಯಾಯಾಲಯದ ರೀತಿ ಪ್ರತಿದಿನ ಸಿಟ್ಟಿಂಗ್ ನಡೀತದೆ. ಹೌದು,
0: ಲೋಕದಾಲತ್ ಯಾವಾಗೆಲ್ಲ ನಡೀತಾ ಇರುತ್ತೆ?
2: ಲೋಕದಾಲತ್ ಈಗ ವರ್ಷಕ್ಕೆ 4 ಬಾರಿ ನಡೀತದೆ, ಮಾರ್ಚ್, ಜುಲೈ, ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್ 2ನೇ ಶನಿವಾರದಂದು ಪ್ರತಿ ವರ್ಷ ನಡೀತದೆ.
0: ಓಕೆ ಓಕೆ. ರಾಷ್ಟ್ರೀಯ ಲೋಕದಾಲತ್ನಲ್ಲೂ ಕೂಡ ಕೆಲವೊಂದು ವಿಧಗಳು ಕೂಡ ಇದೆ. ಮೆಗಾ ಲೋಕ,
2: ಈ ಮೊದಲು ಮೆಗಾ ಲೋಕದಾಲತ್ ಅಥವಾ ಪ್ರತಿ ತಿಂಗಳು ಲೋಕದಾಲತ್ ಮಾಡ್ತಾ ಇದ್ವಿ, ಈಗ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ವರ್ಷಕ್ಕೆ 4 ಮಾತ್ರ ಮಾಡಿದ್ದಾರೆ.
0: ಓಕೆ ಓಕೆ ಓಕೆ. ಸೊ ಖಂಡಿತ, ಯಾಕಂತ ಹೇಳಿದ್ರೆ ಹೆಚ್ಚಿನ ಮಂದಿಗೆ ಇದರ ಬಗ್ಗೆ ಅರಿವಿನೇ ಇಲ್ಲದೇ ಇರೋದರಿಂದ, ಮತ್ತೊಂದು ಕಡೆ ಇದ್ರ ಮಾಹಿತಿಯ ಕೊರತೆ ಇರೋದ್ರಿಂದ ಹೆಚ್ಚಿನ ಮಂದಿ ಇದಕ್ಕೆ ಸಂಬಂಧಪಟ್ಟ ಅವರಿಗೆ ಗೊತ್ತಿರಲಿಲ್ಲ.
2: ಇದು ಅತಿ ಮುಖ್ಯವಾಗಿ ಚೆನ್ನಾಗಿ ನಡೀಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೇ ಇದರ ಪ್ರಧಾನ ಪೋಷಕರಾಗಿರ್ತಾರೆ, ಮತ್ತೆ ಹಿರಿಯ ನ್ಯಾಯಮೂರ್ತಿಗಳು 2ನೇ ಹಿರಿಯ ಸ್ಥಾನದಲ್ಲಿರೋರು ಇದರ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಹೈಕೋರ್ಟ್ನಲ್ಲೂ ಅಷ್ಟೇ, ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಇದರ ಪ್ರಧಾನ ಪೋಷಕರಾಗಿರ್ತಾರೆ. ಈ ಅತಿ ಹಿರಿಯ ನ್ಯಾಯಾಧೀಶರು ಇದರ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರ್ತಾರೆ.
0: ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,
4: ಶಿಶಿ ಗುರು ಗೌರಂಗ ಗದದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ. ನಮಸ್ಕಾರ. ರಾಧೇ ರಾಧೇ. ಇನ್ಶಾಲ್, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಾ ಇದ್ದೇನೆ, ಶ್ರೀಕೃಷ್ಣ ಚೈತನ್ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತಿಯಾನಿ ಮಂಗಳಂಬಿಕೆ ಮಂಗಳೂರಿಂದ ಕತ್ತಿಮಂಜು.
0: ಸರ್,
4: ಇದು ನ್ಯಾಯಾಧೀಶರಿಗೆ ನಮಸ್ಕಾರ.
2: ನಮಸ್ಕಾರ.
4: ಒಂದು ಪ್ರಶ್ನೆ ಏನಂದ್ರೆ, ಈಗ ಕೇಸ್ ಅಮೌಂಟ್ ಆಫ್ ಕಂಟೆನ್ಷನ್ ಗೆ ಏನಾದ್ರೂ ಲಿಮಿಟೇಷನ್ ಇದೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಂದ್ರೆ ಸರ್, ಈಗ ಏನಂದ್ರೆ ಈಗ ಆಗುವ ಕಾರಣ ತುಂಬಾ ಅದ ಒಂದು ವಿಳಂಬ ಪ್ರಕ್ರಿಯೆ ಇದೆಲ್ಲ ಇದರಲ್ಲಿ ನ್ಯಾಯಾಲಯದಲ್ಲಿ ಆಗ್ತಿರೋದ್ರಿಂದಾಗಿ, ಮತ್ತೆ ಈಗ ಕುಸಿತಿರುವ ಒಂದು ನೈತಿಕ ದಪತನ ಅಂತ ಹೇಳ್ತಾರೆ, ಹಾಗಾಗಿ ವಕೀಲರಲ್ಲಿ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ, ಅಂದ್ರೆ ಎದುರು ವಕೀಲರ ಜೊತೆ ಕಾಂಪ್ರಮೈಸ್ ಮಾಡೋದು ಇಂಥದ್ದಿಂದಾಗಿ ಈ ಕೆಲವು ಹಂತದಲ್ಲಿ ಆದ್ರೂ, ಈಗ ನೀವು ಹೇಳಿದ್ರಿ ಕೇಸ್ ಹಾಕುವ ಮೊದಲು ಅಲ್ಲಿ ರಾಜಿ ಪಂಚ ಒಂದು ಮಾತುಕತೆಗೆ ಸಾಧ್ಯತೆ ಇದೆ, ಅಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಹಂತದಲ್ಲಿ ಈ ಇದನ್ನ ಒಂದು ನ್ಯಾಯ ಪ್ರಕ್ರಿಯೆಯನ್ನ ಒಂದು ಒಂದು ಧಾರ್ಮಿಕ ಪರಿವಿಧಿಯೊಳಗೆ ಅಥವಾ ಒಂದು ನಿಗಾದೊಳಗೆ ತಂದ್ರೆ ಒಂದು ಅದರ ಒಂದು ಏನ್ ಹೇಳ್ತಾರೆ ಒಂದು ಮಾರ್ಗದರ್ಶನ ಏನಾದಿದ್ರೆ ಇನ್ನೂ ವಿಶ್ವಾಸಾರ್ಹತೆ ಜನರಲ್ಲಿ ಹೆಚ್ಚಾಗ್ತದೆ. ಇದ ನ್ಯಾಯ ಪ್ರಕ್ರಿಯೆ ಬಗ್ಗೆ ಈಗ ಕುಸಿತ ಇದೆ. ಉದಾಹರಣೆಗೆ ಈಗ ಅದಕ್ಕೆ ಒಂದು ನಿಯಮನೆ ಹೇಳಿದೆ, ಧರ್ಮಾಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳಿದ್ದಾರೆ. ಭಗವಂತ ನ್ಯಾಯ ಧರ್ಮ ಅಂದ್ರೆ ಭಗವಂತ ಏನು ಹೇಳಿದಾನೆ ಅದೇ ಧರ್ಮ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಹತ್ರ ತರೋದಕ್ಕೆ ಸಾಧ್ಯ ಆದ್ರೆ ಎಲ್ಲ ಧರ್ಮದ ಮುಖಾಂತರ ಅಥವಾ ಧರ್ಮ ಇದ್ದ ಒಂದು ಒಂದು ಒಪ್ಪಿಗೆಯಿಂದ ಸಹಮತಿಯಿಂದ ಇನ್ನು ಸ್ವಲ್ಪ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ತದೆ. ಇದು ಸಾಧ್ಯನಾ ಅಂತ
0: ನಿಮ್ಮ ನೇರ ಪ್ರಶ್ನೆ ಏನಾದ್ರೂ ಇದೆಯಾ ಸರ್? ಪ್ರಶ್ನೆ ಏನಾದ್ರೂ ಒಂದಿದೆಯಾ?
4: ಏನ್ ಸರ್
0: ಪ್ರಶ್ನೆ ಏನಾದ್ರೂ ಒಂದಿದೆಯಾ ಅಂತ ಸರ್?
4: ಅದೇ ಇದನ್ನ ಈ ಪ್ರಶ್ನೆಯನ್ನ ಅದಕ್ಕೆ ಹತ್ರ ಏನಾದ್ರೂ ಅದ ಅಡಿಯಲ್ಲಿ ಏನಾದ್ರು ತರ್ಲಿಕ್ಕೆ ಸಾಧ್ಯ ಅಮೆಂಡ್ಮೆಂಟ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ.
0: ಓಕೆ ಓಕೆ ಶೋರ್, ಖಂಡಿತ ಉತ್ತರ ಕೊಡ್ತಾರೆ.
2: ಅದೇ ತಾವು ಹೇಳಿದ ಹಾಗೆ ನಮ್ಮ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರಿ, ನಮ್ಮ ವ್ಯಾಜ್ಯ ಎಲ್ಲಿಯವರೆಗೆ ಎಲ್ಲಿ ಎಷ್ಟು ಮೊತ್ತದವರೆಗೆ ಪ್ರಕರಣ ದಾಖಲಿಸಬಹುದು? ನಮ್ಮ ಕಾಯಂ ಜನತಾ ನ್ಯಾಯಾಲಯದಲ್ಲಿ 1 ಕೋಟಿ ರೂಪಾಯಿಗಳವರೆಗೆ ವ್ಯಾಪ್ತಿ ಇದೆ. ಅದೇ ರೀತಿ ತಾವು ಹೇಳಿದ ಹಾಗೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಬಹುದಾ, ಬೇರೆ ಬೇರೆ ಸಂಸ್ಥೆಗಳ ಮೂಲಕ ತೀರ್ಮಾನ ಮಾಡಬಹುದಾ ಅಂತ ತಾವು ಕೇಳಿದ ಪ್ರಶ್ನೆ ಸಹ ಉತ್ತಮವಾದ್ದೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ ಜನಸಂಖ್ಯೆ 145 ಕೋಟಿಗೂ ಹೆಚ್ಚಿದೆ, ಹಾಗಾಗಿ ಪ್ರಕರಣಗಳು ಹೆಚ್ಚೆಚ್ಚು ದಾಖಲಾಗ್ತಾ ಇದೆ. ಆ ರೀತಿಯಾಗಿ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ಹಲವಾರು ಕೋರ್ಟ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದೆ, ಎಲ್ಲ ಕಡೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗೆ ತೀರ್ಮಾನ ಮಾಡ್ಲಿಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನೂ ಮಾಡ್ತಾ ಇದೆ. ನಾವು ADR ವ್ಯವಸ್ಥೆ ಅಂತ ಏನ್ ಹೇಳ್ತೀವಿ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತೇಳಿ, ಮೀಡಿಯೇಷನ್, ಕನ್ಸಿಲಿಯೇಷನ್, ಆರ್ಬಿಟ್ರೇಷನ್, ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳು, ಈ ಜನತಾ ನ್ಯಾಯಾಲಯ, ಇವೆಲ್ಲವೂ ಒಂದು ಪರ್ಯಾಯ ವ್ಯವಸ್ಥೆಗಳು. ಹಲವಾರು ಸಮಸ್ಯೆಗಳು ಕೆಲವೆಲ್ಲ ಕೋರ್ಟ್ಗೆ ನೇರವಾಗಿ ಬರೋಲ್ಲ, ಹಿರಿಯರ ಹತ್ರ ಕೆಲವರು ಸರಿ ಮಾಡ್ಕೊಳ್ತಾರೆ, ಊರಿನ ಪಂಚ ಅಥವಾ ಯಾರು ಹಿರಿಯರ ಹತ್ರ ಹೋಗಿ ಮಾತಾಡ್ತಾರೆ, ಕೆಲವು ಕಡೆ ಕೆಲವು ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿ ಕೆಲವರು ಕೇಳಿ ಅಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋರು ಇದ್ದಾರೆ. ಎಲ್ಲ ಆಗದೇ ಇದ್ದಾಗ ಕಾನೂನಿನ ಪ್ರಕ್ರಿಯೆ ನಾವು ಕಾನೂನಿನ ಪ್ರಕಾರನೇ ಮಾಡಬೇಕು ನ್ಯಾಯಾಲಯಕ್ಕೆ ಬಂದಾಗ. ಈಗ ಇತ್ತೀಚೆಗೆ ನಾವು ಹಿಂದೆ ಹೋಲಿಸಿದಲ್ಲಿ ಈಗ ಪ್ರಕರಣಗಳ ಬೇಗ ಬೇಗ ವಿಚಾರಣೆ ಆಗಿ ಬೇಗ ಬೇಗ ಮುಗಿತಾ ಇದೆ. ಇನ್ನೂ ಹಲವಾರು ಕಡೆ ಹೆಚ್ಚು ಹೆಚ್ಚು ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿ, ಈಗ ತಾಲೂಕುಗಳಲ್ಲಿ ಮೊದಲೆಲ್ಲ 1 ಕೋಟಿ ಇತ್ತು, ಈಗ ಪುತ್ತೂರಿನಲ್ಲೇ 5 ಕೋಟಿ ಇದೆ, ಬೆಳ್ತಂಗಡಿಯಲ್ಲಿ 3 ಕೋಟಿ ಇದೆ, ಎಲ್ಲ ಮಂಗಳೂರಲ್ಲಿ ಬಹಳಷ್ಟು ಕಡಿಮೆ ಕೋರ್ಟ್ಗಳಿತ್ತು, ಈಗ 10 ಜನ ಜಿಲ್ಲಾ ನ್ಯಾಯಾಧೀಶರೇ ಇದ್ದಾರೆ. ಕೋರ್ಟ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ಕೆಲವು ತಾಲೂಕುಗಳಲ್ಲಿ ನಾವು ನೋಡಿದಂಗೆ ಉತ್ತರ ಕರ್ನಾಟಕದಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ, ಕೆಲವು ಕೋರ್ಟ್ಗಳಲ್ಲಿ 100-200 ಅಷ್ಟು ಕಡಿಮೆ ಪ್ರಕರಣಗಳು ಇದೆ. ನಮಗೆ ನಿರ್ದೇಶನಗಳು ಕೊಡ್ತಾ ಇದ್ದಾರೆ ಹೆಚ್ಚೆಚ್ಚು ಬೇಗ ತೀರ್ಮಾನ ಮಾಡುವಂತೆ, ಅದು ನಡೀತದೆ ನಿರಂತರವಾಗಿ.
0: ಎಸ್ ಓಕೆ, ಖಂಡಿತ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಜನರ ನ್ಯಾಯಾಲಯ ಅಷ್ಟೇ ಹೇಳ್ಬೋದು.
2: ಹೌದು, ಅಂದ್ರೆ ಜನರಿಗೆ ಏನ್ ಸಮಸ್ಯೆ ಇದೆ ಖಂಡಿತವಾಗಿ ನ್ಯಾಯಾಲಯಕ್ಕೆ ಗೊತ್ತಾಗ್ತದೆ, ಬೇಗ ಪರಿಹಾರ ಮಾಡ್ಲಿಕ್ಕೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ತಾ ಇದೆ.
0: ಇಲ್ಲಾಂದ್ರೆ ಕೋರ್ಟ್ ಅದು ಇದು ಅಂತ ಹೇಳ್ಕೊಂಡು ಕೆಲವರು ಕೋರ್ಟ್ ಮೆಟ್ಟಿಲೇ
2: ಏರಿ. ಹೌದೌದು,
0: ಸೊ ಅಷ್ಟು ಭಯ ಬೀಳುತ್ತೆ,
2: ನಿಧಾನ ಆಗುತ್ತೆ. ಹಾಗಾಗಿ ರಾಜಿ ಪ್ರಕ್ರಿಯೆ ಉತ್ತಮ ಪರಿಹಾರ ಅವರಿಗೆ.
0: ಎಸ್, ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. 1 ಗಂಟೆಯಲ್ಲಿ ಇನ್ನೂ ಕೂಡ ಅನೇಕ ವಿಚಾರಗಳು ಮಾಹಿತಿಗಳು ಕೂಡ ಇತ್ತು. ಆದರೂ ಕೂಡ ಸಂಕ್ಷಿಪ್ತವಾಗಿ ನ್ಯಾಯಾಧೀಶರು ತುಂಬಾ ಚೆನ್ನಾಗಿ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರಲ್ಲಿ ಏನಾದರೂ ಒಂದು ನಿಮಗೆ ಆಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಆಗತಾನೆ ಹೇಳಿದ್ರು, ಯಾವೆಲ್ಲ ವ್ಯಾಪ್ತಿಗೆ ಏನೇನು ಸೇವೆಗಳು ಬರುತ್ತೆ ಇದರಲ್ಲಿ ಅಂತ. ಸೊ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳಾದ್ರೆ ಇಂತಹ ಒಂದು ವ್ಯವಸ್ಥೆಯ ಮೂಲಕ ನೀವು ಇದನ್ನು ಖಂಡಿತವಾಗಿಯೂ ಕೂಡ ಸದುಪಯೋಗ ಪಡಿಸಿಕೊಳ್ಬಹುದು, ಕಾಯಂ ಲೋಕಾಧಾರದ ಮೂಲಕ ಮತ್ತೊಂದು ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅಂತ ಕೂಡ. ಇನ್ನು ಕೂಡ ಅನೇಕ ಮಾಹಿತಿ ಖಂಡಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಇದಾದ್ರೆ ಖಂಡಿತವಾಗಿಯೂ ಕೂಡ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುವ. ಕೊನೆಯಲ್ಲಿ ನಮ್ಮ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಏನು ಹೇಳೋಕೆ ಒಂದು ಕಿವಿ ಮಾತು ಏನು ಹೇಳ್ತೀರಾ?
2: ಇದು ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಕ್ರಮ, ಯಾಕೆಂದ್ರೆ ಜನರಿಗೆ ನೀವು ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಡ್ತಾರೆ, ನಿಜವಾಗ್ಲೂ ಬಹಳ ಸಂತೋಷ. ಅದು ಅತಿ ಮುಖ್ಯವಾಗಿ ಅವ್ರಿಗೆ ಏನಾದ್ರೂ ತಮ್ಮ ನ್ಯಾಯ ಪಡೆಯುವಲ್ಲಿ ತೊಂದರೆ ಆದಾಗ ಅವ್ರಿಗೆ ಯಾವ ರೀತಿ ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಪರಿಹಾರ ಪಡ್ಕೊಳ್ಬೇಕು, ಯಾವ ರೀತಿ ನಮಗೆ ನೆರವು ಸಿಗುತ್ತೆ ಅನ್ನೋದನ್ನ ಬಹಳ ಉತ್ತಮವಾಗಿ ತಿಳಿಸಿದ್ರ. ಇನ್ನು ಇದೇ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ಬೇರೆ ನ್ಯಾಯಾಧೀಶರು ವಕೀಲರುಗಳ ಮೂಲಕ ನಾವು ಕಳಿಸ್ಕೊಡ್ತೇವೆ. ತಾವು ಹೇಳಿದ್ರೆ ಅವರಿಗೆ ಬೇಕಾದ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆನು ಮಾಹಿತಿಯನ್ನ ಕೊಡ್ಲಿಕ್ಕೆ ಮಾಡಬಹುದು.
0: ಎಸ್ ಖಂಡಿತ ನ್ಯಾಯಾಧೀಶರೇ, ತುಂಬಾ ಸಂತೋಷ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದಿಷ್ಟು ಕೆಲಸ ಇದ್ರು ಕೂಡ ಆದ್ರೂ ಕೂಡ ಪ್ರೀತಿ ಇಟ್ಟು ಜನರಿಗೆ ನಮ್ಮ ಕೇಳುಗರಿಗೆ ಏನಾದರೂ ಒಂದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕನ್ನುವಂತ ನೆಲೆಯಲ್ಲಿ ಬಂದು ಆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ತಮಗೆ ಧನ್ಯವಾದಗಳು.
2: ಧನ್ಯವಾದಗಳು
0: ಕೇಳುಗರೇ. ಇದು ಇಷ್ಟು ಹೊತ್ತು ನಮ್ಮ ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕಾದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಶಂಕರ್ ಅವರು ಕಾಯಂ ಲೋಕಾದಾಲತ್ ಬಗ್ಗೆ, ಹಾಗೆಯೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನಾದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.
5: ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಪನೆ ಮಾಡ್ಕೊಳ್ಳಿ, ಪ್ರವಾಸಕ್ಕೆ ಹೋಗ್ತಾ ಇರ್ತೀರಿ, ನೀವೊಬ್ಬರೇ ಕಾರಲ್ಲಿ ಹೋಗ್ತಾ ಇದ್ರೆ ಪ್ರವಾಸ ಹೆದರಿಕೆ ಬರುತ್ತೆ. ನೀವು ಹಿಮ ಬಿದ್ದಿದೆ, ಜಾರತದ ರೋಡ್ ಒಂದು ಹಾಗೆ ಬರುತ್ತದೆ, ಆದ್ರೆ ನಿಮ್ಮ ಜೊತೆಗೆ ಒಂದು 50 ಜನ ಬಸ್ಸಲ್ಲಿದ್ರೆ ಒಬ್ಬರಿಗೊಬ್ಬರು ಧೈರ್ಯ ಕೊಡಿ, ಏನಾಗಲ್ಲ, ಇರ್ರಿ, ಹೋಸ್ಟೆಲ್ ಬಂದಿದ್ದು ಏನೂ ಆಗಿಲ್ಲ, ಹೆಂಗೆ ಇತ್ತು ಅಂತ ಯಾರು ಹೇಳ್ತಾರೆ, ಒಬ್ರು ಧೈರ್ಯ ಬರ್ತದೆ. ಅದಕ್ಕೆ ಬುದ್ಧ ಮನುಷ್ಯನನ್ನು ಅಜ್ಞಾನ, ಆಸೆಗಳು, ಭ್ರಮೆ, ದುಃಖ ಇವುಗಳೇ ಪಕ್ಕಾಗೋರನ್ನು ಕಂಡಿದ್ದರಿಂದ ಅವನು ಮನುಷ್ಯನ ಒಬ್ಬ ಪರಿಮಿತ ವ್ಯಕ್ತಿ ಅಂತ ಗಮನಿಸಿದ. ವ್ಯಕ್ತಿಗಿರುವಂಥ ನೋವು ಅವನು ತಟ್ಟಿತು, ಅವ್ರ ದುಃಖಕ್ಕೆ ಏನಾದರೂ ಹುಡುಕಬೇಕಲ್ಲ ಅಂತ ಹೋದ. ಅವನವರನ್ನು ಸಮಗ್ರದಲ್ಲಿ ಒಬ್ಬರು ಅಂತ ಗಮನಿಸಿದ್ರೆ ಏನಾಗ್ತಿರಲಿಲ್ಲ. ಪ್ರತಿಯೊಬ್ಬ ಮನುಷ್ಯ ಒಬ್ಬಂಟಿಗ, ಅವನ ದುಃಖಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹೋದ. ಆ ಮನುಷ್ಯನಿಗೆ ಕೊಡಬೇಕಾದಂಥ ಜ್ಞಾನ, ಅವನ ಅಪಾರವಾದ ಪ್ರೀತಿ, ಕರುಣೆ, ಬುದ್ಧ ನೆನೆಸಬೇಕಾದದ್ದು ಆ ಕರುಣೆಗೋಸ್ಕರ, ಅನುಕಂಪೆಗೋಸ್ಕರ, ಆ ಪ್ರೀತಿಗೋಸ್ಕರ ನೆನೆಸ್ಬೇಕು ನಾವು ಕೊನೆವರೆಗೂ. ಆ ಪ್ರೀತಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಹೋದ. ಅದಕ್ಕೆ ಬಹಳ ಚಂದ ವಿವೇಕಾನಂದ ಹೇಳ್ತಾರೆ, ಬುದ್ಧನ ಒತ್ತು ಇದ್ದದ್ದೆಲ್ಲ ಮನಃಶಾಸ್ತ್ರದ ಮೇಲೆ, ನೈತಿಕತೆ ಮೇಲೆ, ಆದರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲ. ದೇಹದ ಬಗ್ಗೆ, ದೇಹಕ್ಕಾಗುವಂಥ ತೊಂದರೆಗಳ ಬಗ್ಗೆ, ಮನಸ್ಸಿನ ಬಗ್ಗೆ ಮಾತಾಡಿದ. ಆದರೆ ನಮ್ಮ ಭಾರತೀಯ ಪ್ರಜ್ಞೆ ಇರೋದು ದೇಹ ಮನಸ್ಸುಗಳನ್ನು ದಾಟಿ ಇಂದ್ರಿಯಾತೀತವಾದಂಥ ಶಕ್ತಿ ಕಡೆ ಮನಸ್ಸು ಹೋಗ್ಬೇಕು ನಮ್ದು. ಇದು ದಾಟಿದ್ದೊಂದು ಇದೆ ಅಂತ ಕಳ್ಕೊಳ್ಳುವಂಥ ಮನಸ್ಸು ಭಾರತೀಯ ಮನಸ್ಸು, ಅದನ್ನು ಮಾಡಲಿಲ್ಲ. ಯಾಕಂಗಾಯಿತು ಅಂತ ಒಬ್ಬ ಬರೀತಾರೆ. 29 ವರ್ಷ ಸಂತೋಷದಲ್ಲಿದ್ದನಲ್ಲ ಬುದ್ಧ, ತುಂಬ ಸಂತೋಷದಲ್ಲಿದ್ದ. ದುಃಖ ನೋಡೋ ಅವಕಾಶ ಇರಲಿಲ್ಲ ಅವನಿಗೆ. ಯಾವತ್ತೂ ಒಮ್ಮೆ ದುಃಖ ನೋಡಿದಾಗ ಶಾಕ್ ಆಗಿಬಿಡ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಏನೋ ಒಂದು ವಸ್ತು ನಿಮಗೆ ಎಂದೂ ಕಾಣಲಾರದ ವಸ್ತು ಕಣ್ಣಿಗೆ ಬಂದರೆ ಬೆರಗಾಗ್ಬಿಡಲ್ವ? ಆದರೆ ಅಲ್ಲೇ ಇದ್ದ ಜನಕ್ಕೆ ಅದು ಬೆರಗ ಅಲ್ಲೇ ಅಲ್ಲ, ಅದು ದಿನ ನೋಡ್ತಾರೆ ಅವರು.

0: रेडियो सारंग 107.8 FM।
1: ನಾನು ಒಂದ್ಸಲ ವಾರಣಾಸಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ಸಾಕಷ್ಟು ಜನ ಪರದೇಶಿಯರೆಲ್ಲ ಇದ್ರು ಅದರೊಳಗಡೆ, ಏರ್ಕ್ರಾಫ್ಟ್ ಒಳಗೆ, ಏರ್ ಇಂಡಿಯಾ. ಸಾಕಷ್ಟು ಜನ ಫ್ರೀ ಪ್ಯಾಸೆಂಜರ್ಸು ಇರ್ತಿದ್ರು ಅದರೊಳಗೆ ಅನಿಸುತ್ತೆ. ಪ್ಲೇನಲ್ಲಿ ಜಪಾನಿ ಇಷ್ಟು ಜನ ಕೂತಿದ್ದಾರೆ, ಫ್ರೀ ಪ್ಯಾಸೆಂಜರ್ ಯಾರು ಅಂತ ಹೇಳ್ತೀನಿ ಆಮೇಲೆ. ಆ ಹುಡುಗಿ ಕೂತಿದ್ಲಲ್ಲಿ 9-10 ವರ್ಷ ಹುಡುಗಿ, ಓ ಅಂತ ಕಿರ್ಚ್ಕೊಂಬಿಟ್ಲು. ಎಲ್ಲರೂ ಗಾಬರಿ, ಏನ ವಾಟ್ ಹ್ಯಾಪನ್ಡ್, ಓ ದೇರ್ ಇಸ್ ಅ ಮಾಸ್ಕಿಟೋ, ದೇರ್ ಇಸ್ ಅ ಮಾಸ್ಕಿಟೋ ಅಂತಾಳೆ. ನಮಗೆ ವಿಚಿತ್ರ, ಅಯ್ಯೋ ಮಾಸ್ಕಿಟೋ ಒಂದು ಚೇಕ್ ಹಾರಾಡ್ತಾಳಿಕೆ. ನಮ್ಮ ಹುಡುಗರು ಕೇಳಿ ನೋಡಿ, ಪಟ್ ಅಂತ ಹೊಡಿತಾರೆ, ಹಿಂಗೆ ಕೈ ಕೈ ಹೊಡಿತಾರೆ. ಅದನ್ನು ಅವ್ರು ಹೆದರೋದಲ್ಲ, ಮಾಸ್ಕಿಟೋ ಹೆದರು ಓಡೋಬೇಕು ಇವರಿಗೆ. ಹುಡುಕಾಡು ಹುಡುಕಾಡು ಬೇಟೆ ಆಡ್ತಾರೆ ನಮ್ಮವ್ರು ಇಲ್ವಾ. ಆ ಹುಡುಗಿಗೆ ಯಾಕೆ ಶಾಕ್ ಆಯಿತು ನೋಡಿಲ್ಲ ಆಕೆ ಅಂಥದ್ದು ಗೊತ್ತಾಯ್ತಲ್ಲ. ಆಕೆ ಹಿಂಗೆ ವಿಮಾನದಲ್ಲೂ ಸೊಳ್ಳೆ ಓಡಾಡ್ತದೆ ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಸ್ಟರ್ಲೈಸ್ಡ್ ಎನ್ವೈರನ್ಮೆಂಟಲ್ಲಿ ಇದ್ದವರು, ಹಂಗಿದ್ದರಿಂದ ಮಾಸ್ಕಿಟೋ ಶಾಕ್ ಆಯ್ತು ಆಕೆಗೆ. ನಮ್ಮಲ್ಲಿ ಇದ್ರೆ ಶಾಕ್ ಆಗ್ತಿರ್ಲಿಲ್ಲ. ಬುದ್ಧನಿಗಾದದ್ದು ಅದು, ಆ ದುಃಖ ವಯಸ್ಸಾದದ್ದು. ಅವ್ನು ನೋಡ್ದ, ಅವನ ಜೊತೆಗಿದ್ದಂಥ ಮನುಷ್ಯ ಇದ್ದ, ಮುಂದೆ ಬರ್ತದೆ ಚಂದಕ ಅಂತ ರಥ ಸಾರಥಿ ಅವನು. ಅವ್ನ ಮನೆಗೆ ಹೋದ, ಅವರ ಅಪ್ಪ ಭದ್ರ, ಆರೋಗ್ಯ ಇಲ್ಲ, 10-6 ವರ್ಷದಿಂದ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ, ಹಿಂಗಾಕಾಗಿದ್ದ ನಿಮ್ಮಪ್ಪ ಅಂತ ಕೇಳ್ದ.

ಕಾಗಿದ್ದಿಲ್ಲ ಅಂದರೆ ಬುದ್ಧ ಆಗ್ತಿರ್ಲಿಲ್ಲೇನೋ ಅಂತ ಆ ಶಾಕ್ ಆಯಿತು. ಇನ್ನೊಂದೇನು ಕಂಡ ಅಂದರೆ ಅವನು ಆ ಕಾಲಕ್ಕೆ ಆದಂಥ ಅನುಭವ. ನಾವು ದೊಡ್ಡ ದೊಡ್ಡ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಬದುಕಿನಲ್ಲಿ ಮಾತ್ರ ತುಂಬ ಸಾಮಾನ್ಯವಾಗಿ ಆಚರಿಸ್ತೇವೆ. ನಮ್ಮ ನುಡಿ ನಡೆ ನಡುವೆ ತುಂಬ ವ್ಯತ್ಯಾಸ ಇದೆ. ಇವತ್ತಿಗೆ ನಾವು ಕಾಣ್ತಿದ್ದೀವಿ, ಅವತ್ತಿಗೆ ತುಂಬ ಇದ್ದಿರಬೇಕದು. ತುಂಬ ಕಂಡುಬಿಟ್ಟ ಬುದ್ಧ. ಎಷ್ಟು ಮೋಸ ಮಾಡ್ತೀವಪ್ಪ ಜನಕ್ಕೆ ನಾವು? ಧರ್ಮದ ಹೆಸರಲ್ಲಿ ಮೋಸ ಮಾಡ್ತೀವಲ್ಲ. ಯಾವುದೋ ಯಜ್ಞ ಅನ್ನಿಸ್ತೀವಿ, ದುಡ್ಡು ವಸೂಲು ಮಾಡ್ತೀವಿ, ಯಾವುದೋ ಪೂಜೆ ಅಂತೀವಿ ಮಾಡ್ತೀವಿ, ಹೀಗೆ ಆಗ್ಬಿಟ್ಟಿದೆಯಲ್ಲ ಅಂತ ಅವನಿಗೆ ಕೋಪ ಬಂದರೂ ಬಂದಿರಬೇಕು. ಅವನಷ್ಟೇ ಹೇಳೋದಲ್ಲ, ವಿವೇಕಾನಂದರು ಬರೀತಾರೆ ಇಷ್ಟು ಸ್ಟ್ರಾಂಗಾಗಿ. ಬಹುಶಃ ಹಿಂದೂ ಧರ್ಮವನ್ನು ಯಾರೂ ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದರು ಮಾತ್ರ ಮಾಡ್ಬೋದು. ನೋ ರಿಲಿಜನ್ ಆನ್ ಅರ್ತ್ ಪ್ರೀಚಿಸ್ ಡಿಗ್ನಿಟಿ ಆಫ್ ಹ್ಯುಮ್ಯಾನಿಟಿ ಇನ್ ಸಚ್ ಎ ಲಾಫ್ಟಿ ಸ್ಟ್ರೇನ್ ಆಸ್ ಹಿಂದೂಯಿಸಮ್, ಆ್ಯಂಡ್ ನೋ ರಿಲಿಜನ್ ಆನ್ ಅರ್ತ್ ಟ್ರೆಡ್ಸ್ ಅಪ್ ಆನ್ ದ ನೆಕ್ಸ್ ಆಫ್ ದಿ ಪೂವರ್ ಆ್ಯಂಡ್ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಮ್. ಅತ್ಯಂತ ಎತ್ತರವಾಗಿ ಮಾತಾಡೋರು ನಾವೇ, ಅತ್ಯಂತ ಹೀನಾಯವಾಗಿ ಮಂದಿನ ಚಿತ್ರಹಿಂಸೆ ಕೊಡೋರು ನಾವೇ. ಈ ಗಮನ ಬುದ್ಧನಿಗೆ ಆಗಿರಬೇಕು, ತುಂಬ ಅಂತರ ಕಂಡಿರಬೇಕು ಅವನು. ಸಾಮಾನ್ಯ ಮನುಷ್ಯರ ದುಃಖ ಸಂಕಟ ಈ ಮಹಾತ್ಮನ ಕರುಣೆಯನ್ನು ಕಲಿಕಿರಬೇಕು. ಅದಕ್ಕೆ ಅವನೇನು ಮಾಡಿದ, ಈ ದುಃಖ ವೈಯಕ್ತಿಕವಾದದ್ದು, ಅದನ್ನು ನಿವಾರಣೆ ಮಾಡಬೇಕು. ಎಲ್ರಿಗೂ ಕಷ್ಟ ಆಗ್ತಾ ಇದೆಯಲ್ಲ, ತಿದ್ದೋದು ಹೇಗೆ ಅಂತ ಶುರು ಮಾಡಿದ.

0: You're listening to Radio Sarang, 107.8 FM.
1: ರಾಮಕೃಷ್ಣರು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ಬುದ್ಧಿಸಂ ಬಗ್ಗೆ. ಅವ್ರು ಹೇಳೋದೇನೆಂದ್ರೆ, ಬುದ್ಧ ಉಪನಿಷತ್ತಿನ ಜ್ಞಾನಕಾಂಡವನ್ನು ವಿರೋಧ ಮಾಡಲಿಲ್ಲ, ಜ್ಞಾನಕಾಂಡ ವಿರೋಧ ಮಾಡಲಿಲ್ಲ. ಅವನು ಏನು ಮಾಡಿದರೂ ಕೂಡ ಈ ವೇದದ ಕರ್ಮಕಾಂಡಗಳನ್ನು ಟೀಕೆ ಮಾಡಿದ. ಈ ಶಾಸ್ತ್ರ ವಿಧಿಗಳಿದ್ದಾವೆ, ಕ್ರಿಯೆಗಳು ಮಾಡ್ತೀವಲ್ಲ, ಇದ್ರ ಬಗ್ಗೆ ಅವನ ಟೀಕೆ ಇತ್ತು. ಅಲ್ಲಿ ಕಂದಾಚಾರ ಜಾಸ್ತಿ ಇದೆ, ಮೂಢನಂಬಿಕೆ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅವನಿಗೆ. ಆದ್ದರಿಂದ ಉಪನಿಷತ್ತುಗಳ ಮಾತು, ಇನ್ಫ್ಯಾಕ್ಟ್ ಭುಜ ಅಂದರೆ ಉಪನಿಷತ್ತುಗಳು ಈ ಕರ್ಮಕಾಂಡವನ್ನು ಅವರೇ ಬೈದಿದ್ದಾರೆ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಬೈದಿದ್ದಾರೆ. ನಮ್ಮ ಭಗವದ್ಗೀತೆಯಲ್ಲೇ ಅದನ್ನು ಎರಡನೇ ಅಧ್ಯಾಯದಲ್ಲಿ ವೇದವಾದ ರಥರು ಅಂತ ಕರೀತಾನೆ ಕೃಷ್ಣ. ಅಂದರೆ ವೇದಗಳ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಗಲಾರದೆ ಮಾತಾಡ್ತಾರೆ ಅಂತ. ಇದು ಆಗಿನ ಕಾಲದಲ್ಲಿ ಭಗವಂತ ಕಂಡಿದ್ದಾನೆ ವೇದವಾದ ರಥರು ಅಂತ. ಅಂದರೆ ವೇದಗಳನ್ನು ಬರೀ ಬೈಪಾಟ್ ಮಾಡಿಕೊಂಡು ಹೇಳ್ತಾರೆ ಹೊರತಾಗಿ ಅದರ ಒಳಗಿನ ಶಕ್ತಿ ಗೊತ್ತಿಲ್ಲ ಅಂತ. ಇಂಥವ್ರು ಆಗಲೇ ಇದ್ದಿರಬೇಕು. ಅದನ್ನು ಕಂಡು ಆತನಿಗೆ ಬೇಜಾರಾಗಿ ಮಾಡಿದ ಅಂತ. ಈ ಮಾತನ್ನು ನಾನು ಹೇಳಬೇಕಾದ ಇವತ್ತು ಬಹಳ ಮುಖ್ಯ. ಶಾಶ್ವತವಾದಂಥ ಆತ್ಮದ ಕಲ್ಪನೆ ನಿಬ್ಬಾಣ ಅಂತ. ನಿಬ್ಬಾಣ ಅಂದರೆ ಬಲಿ ಭಾಷೆಯಲ್ಲಿ ನಿರ್ವಾಣ. ನಿರ್ವಾಣ ಹೊಂದುವಂಥದ್ದು ಈ ಲಕ್ಷಣ. ಇದರ ಬಗ್ಗೆ ಬುದ್ಧ ಹೆಚ್ಚು ಹೇಳಲಿಲ್ಲ. ನಿನ್ನೆ ಕೂಡ ಹೇಳಿದ್ದೆ ನಾನು, ಈ ಸಂತೋಷ ಸಿಕ್ತು ಅಂತ ಹೇಳ್ತಾನಲ್ಲ, ಜ್ಞಾನೋದಯ ಆಯಿತು, ಜ್ಞಾನೋದಯದ ಲಕ್ಷಣ ಏನು ಅಂತ ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಅವನು ಶಿಷ್ಯರು ಮಾಡಲಿಲ್ಲ. ಹೀಗೆ ಮಾಡದೇ ಇರೋದ್ರಿಂದ ವೇದಾಂತದ ಸತ್ಯಗಳ ಬಗ್ಗೆ ಮೌನ ಇಟ್ಕೊಂಡಾಗ ಊಹಾಪೋಹಗಳು ಶುರು ಆಗ್ತವೆ. ಅದೇನಿರಬೇಕು, ಗೆಸ್ ವರ್ಕ್ ಶುರು ಆಗ್ತದೆ. ಅದಕ್ಕೆ ಸಮರ್ಥವಾದಂಥ ಅರ್ಥ ಕೊಡೋದಕ್ಕೆ ಮಾಸ್ಟರೇ ಇಲ್ಲ. ಈಗ ಬುದ್ಧ ಬದುಕಿದ್ದಾಗ ತೊಂದರೆ ಇಲ್ಲ, ಯಾವಾಗ ಮಹಾಗುರು ಇಲ್ವೋ ಅವನ ಸತ್ಯ ಅರ್ಥವಾಗದೆ ಹೋದಾಗ ನನ್ನ ಮುಗಿನೇರಕ್ಕೆ ಸತ್ಯ ಹೇಳ್ಕೊಂಡು ಹೋಗ್ತೇನೆ ನಾನು. ಹೀಗಾಗಿ ಏನಾಯ್ತು ಗೊತ್ತಾ, ಈ ವ್ಯವಸ್ಥೆಯನ್ನು ಒಡೆದು ಹಾಕ್ಬಿಡ್ತಾ ಊಹಾಪೋಹಗಳು. ಅದೇ ರೀತಿ ಬೌದ್ಧ ಮತದಲ್ಲಿ ಬುದ್ಧ ಹೋಗಿ 400-500 ವರ್ಷಗಳಲ್ಲಿ ಅದು ಒಡೆದು 18 ತುಂಡುಗಳಾಯಿತು. ಬೌದ್ಧ ಧರ್ಮ ಆತ ಕಟ್ಟಿದಂಥ ಅದು 18 ತುಂಡುಗಳಾಗಿಬಿಡ್ತು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ರೇಡಿಯೋ ಸಾರಂಗ್ 107.8 FM.
2: ತಮಾಷೆ ನೋಡಿ, ಯಾವ ಬುದ್ಧ ಮೂರ್ತಿ ಪೂಜೆ ಬೇಡ ಅನ್ನೋ ಅವನೇ ದೊಡ್ಡ ಮೂರ್ತಿಯಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ವಿವೇಕಾನಂದರು ಬರೀತಾರೆ, ಅವ್ರು ಮಾತ್ರ ಬರೆಯೋಕೆ ಸಾಧ್ಯಪ್ಪ ಇದನ್ನ. ದಿ ಅರ್ಲಿಯರ್ ಬುದ್ಧಿಸ್ಟ್ಸ್ ಇನ್ ದ ರೇಜ್ ಅಗೇನ್ಸ್ಟ್ ಕಿಲಿಂಗ್ ಅನಿಮಲ್ಸ್, ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳೋಕೆ ಹೋದಂಥ ಪರಿಸ್ಥಿತಿಯಲ್ಲಿ, ಹ್ಯಾಡ್ ಡಿನೌನ್ಸ್ ಸ್ಯಾಕ್ರಿಫೈಸಸ್ ಆಫ್ ದ ವೇದಾಸ್, ಮನೆಯಲ್ಲಿ ಮಾಡುವಂಥ ಯಜ್ಞ ಕಾರ್ಯಗಳನ್ನು ತೆಗೆದುಬಿಡಬೇಕು ಅಂತ ಹೇಳಿದ. ಯಾಕಂದ್ರೆ ಬಲಿ ಪಶು ಕೊಡ್ತಾ ಇದ್ರು, ಬಲಿ ಕೊಡ್ತಾರೆ ಅಂತ. ಮುಂದೆ ಏನಾಯ್ತು, ದೆರ್ ವಾಸ್ ಎ ಫೈರ್ ಬರ್ನಿಂಗ್ ಅಂಡ್ ದಟ್ ವಾಸ್ ಆಲ್ ದಿ ಪ್ಯಾರಫರ್ನೇಲಿಯಾ ರಿಕ್ವೈರ್ಡ್. ಎಷ್ಟೋ ಮನೆಗಳಲ್ಲಿ ಪ್ರಾಣಿ ಹಿಂಸೆ ಇರಲಿಲ್ಲ, ಯಜ್ಞ ಮಾತ್ರ ಇತ್ತು. ಅದು ಕೂಡ ನಿಂತು ಹೋಯ್ತು, ಯಜ್ಞ ನಿಲ್ಲಿಸ್ಬಿಡ್ಬೇಕು, ಯಾರು ಬೇಡ ಅಂತ ಶುರು ಆಯ್ತು. ದಿ ಸ್ಯಾಕ್ರಿಫೈಸಸ್ ವರ್ ಅಬ್ಲಿಟ್ರೇಟೆಡ್ ಅಂಡ್ ದರ್ ಪ್ಲೇಸ್ ಕೇಮ್ ಗಾರ್ಜಿಯಸ್ ಟೆಂಪಲ್ಸ್, ಗಾರ್ಜಿಯಸ್ ಸೆರೆಮನೀಸ್ ಅಂಡ್ ಗಾರ್ಜಿಯಸ್ ಪ್ರೀಸ್ಟ್ಸ್ ಅಂಡ್ ಆಲ್ ದಟ್ ಯು ಸೀ ಇನ್ ಇಂಡಿಯಾ ಇನ್ ಮಾಡರ್ನ್ ಟೈಮ್ಸ್. ನೀವು ದೇವಸ್ಥಾನ ಬೇಡ, ಯಜ್ಞ ಬೇಡ ಅಂತಹ ಬುದ್ಧ ಧರ್ಮದೊಳಗೇನೆ ಅತ್ಯಂತ ಸಮೃದ್ಧವಾದಂಥ ದೇವಸ್ಥಾನಗಳು ಬಂದು, ಅತ್ಯಂತ ಸಮೃದ್ಧವಾದಂಥ ವಿಗ್ರಹಗಳು ಬಂತು. ಅದಕ್ಕೆ ಅವ್ರು ಚಂದ ಹೇಳ್ತಾರೆ, ಐ ಸ್ಮೈಲ್ ವೆನ್ ಐ ರೀಡ್ ಬುಕ್ಸ್ ರಿಟನ್ ಬೈ ಸಮ್ ಮಾಡರ್ನ್ ಪೀಪಲ್ ಹೂ ಆಟ್ ಟು ಹ್ಯಾವ್ ನೋನ್ ಬೆಟರ್ ದಟ್ ದಿ ಬುದ್ಧ ವಾಸ್ ದ ಡಿಸ್ಟ್ರಾಯ್ ಆಫ್ ಬ್ಯಾಮಿಕನ್ ಐಡೋಲಟ್ರಿ. ಆತ ಈ ವೇದಾಂತ ಧರ್ಮದ ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದವನು, ತೆಗೆದುಹಾಕಿದ ನೆನಪಿರಬೇಕು ಅವರಿಗೆ. ಲಿಟಲ್ ಡು ದೆ ನೋ ದಟ್ ಬುದ್ಧಿಸಮ್ ಕ್ರಿಯೇಟೆಡ್ ಬ್ರಾಹ್ಮಿನಿಸಮ್ ಅಂಡ್ ಐಡೋಲಟ್ರಿ ಇನ್ ಇಂಡಿಯಾ. ಬುದ್ಧಿಸಮೇ ಮತ್ತೆ ಪುರೋಹಿತ ಶಾಹಿಯನ್ನು ವಾಪಸ್ ತಗೊಂಬಂತು. ಯಾಕಂದ್ರೆ ಆ ಗುಡಿಗಳಲ್ಲಿ ಪೂಜೆ ಮಾಡಬೇಕಲ್ಲ, ಬುದ್ಧನ ವಿಗ್ರಹ ಕೂಡಿಸಿದ್ದಾರೆ. ನನಗನ್ಸು ಮಟ್ಟಿಗೆ ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ಮೂರ್ತಿಗಳು ಇವತ್ತೇನಾದರೂ ಇದ್ರೆ ಬುದ್ಧನ ಮೂರ್ತಿಗಳೇ. ಕಾಂಪಿಟೇಷನ್ನಲ್ಲಿ ಕೂಡಿಸೋದು, ಇಷ್ಟೇ ಎತ್ತರ ಬುದ್ಧ, ಇಷ್ಟೇ ಎತ್ತರ ಬುದ್ಧ ಅಂತ, ಅದೊಂದು ಹುಚ್ಚು ಕಾಂಪಿಟೇಷನ್ ಆಗಿಬಿಟ್ಟಿದೆ. ಎಲ್ಲಕ್ಕಿಂತ ನಾವೇ ಎತ್ತರ ಅಂತ, ಎಲ್ಲದ ಎತ್ತರ ಅದಕ್ಕಿಂತ ದೊಡ್ಡದು ಮಾಡಬೇಕು ಅಂತ. ಬುದ್ಧನ ಮೂರ್ತಿಗಳು ದೊಡ್ಡ ದೊಡ್ಡದು, ಆ ಏನು ಬಂಗಾರದ ಮೂರ್ತಿಗಳು, ಧಸ್ತ್ಯದಂಥದ ಮೂರ್ತಿಗಳು ಅವೆಲ್ಲ ಕೂಡಿಸಿಟ್ಟಿದ್ದಾರೆ. ಅಂದರೆ ಯಾವುದನ್ನು ಬೇಡ ಅಂತ ಬುದ್ಧ ಅನ್ನೋ, ಯಾವುದೋ ಒಂದು ಸಿನಿಮಾ ನೋಡಿದ್ದೆ ನಾನು, ಹಂಗೆ ಇತ್ತು. ದೇವರು ಬೇಡ ಅಂದವನು ಅವನೇ ದೇವರಾಗಿ ಕೂತ್ಕೊಂಡ್ಬಿಡ್ತಾನೆ.

0: रेडियो सारंग 107.8 FM.
1: 10 in spite of preaching of mercy to animals, in spite of sublime ethical religion, in spite of the hair-splitting discussions about the existence or non-existence of a permanent soul, the whole building of Buddhism tumbled down to piecemeal. ಯಾವಾಗ ಆತ್ಮದ ಸತ್ಯತೆ ಬಗ್ಗೆ, ಎಕ್ಸಿಸ್ಟೆನ್ಸ್ ಬಗ್ಗೆ, ಇರುವಿಕೆ ಬಗ್ಗೆ ನಿಮಗೆ ಡೌಟ್ ಇದೆ ಅಂದಾಗ, ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಇರೋದಾದ್ರೆ ಹೀಗಿರ್ತದೆ ಅಂತ ಹೇಳಿ ಬರೀ ಚರ್ಚೆಗಳಾಗಿ ಒಡೆದು ಚೂರಾಯಿತು. ಆ್ಯಂಡ್ ದ ರೂಯಿನ್ ವಾಸ್ ಸಿಂಪ್ಲಿ ಹೈಡಿಸ್. ಇದನ್ನು ಮಾತು ಎಲ್ಲ ನೆನೆಸ್ಕೋಬೇಕು ನಾವು. ವಿವೇಕಾನಂದ ಎಷ್ಟು ವಿಚಾರ ಮಾಡಿ ಬರೆದಿರಬೇಕು. ದ ಮೋಸ್ಟ್ ಹೈಡಿಯಸ್ ಸೆರೆಮನೀಸ್, ಅತ್ಯಂತ ಕೀಳಾದ ಸಮಾರಂಭಗಳು, ದ ಮೋಸ್ಟ್ ಹಾರಿಬಲ್ ಆ್ಯಂಡ್ ಮೋಸ್ಟ್ ಆಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಹ್ಯಾಂಡ್ಸ್ ಎವರ್ ರೋಟ್, ಅತ್ಯಂತ ಅಶ್ಲೀಲವಾದಂಥ ಪುಸ್ತಕಗಳು, ಆ್ಯಂಡ್ ದ ಆಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಮೈಂಡ್ಸ್ ಹ್ಯಾಡ್ ಎವರ್ ರೋಟ್ ಆರ್ ಹ್ಯೂಮನ್ ಬ್ರೈನ್ಸ್ ಎವರ್ ಕನ್ಸೀವ್ಡ್, ದ ಮೋಸ್ಟ್ ಬೀಸ್ಟಿಯಲ್ ಫಾರ್ಮ್ಸ್ ದಟ್ ಎವರ್ ಪಾಸ್ಡ್ ಅಂಡರ್ ದ ನೇಮ್ ಆಫ್ ರಿಲಿಜನ್. ಪಶುಪ್ರಾಯವಾದಂಥ ಕೃಷಿ ಕ್ರಿಯೆಗಳು ಶುರುವಾಯಿತು. ಆಲ್ ಹ್ಯಾವ್ ಬೀನ್ ದ ಕ್ರಿಯೇಷನ್ ಆಫ್ ದಿಸ್ ಡಿಗ್ರೇಡೆಡ್ ಬುದ್ಧಿಸಮ್. ಡಿಗ್ರೇಡೆಡ್ ಬುದ್ಧಿಸಮ್, ಬುದ್ಧನ ಬಗ್ಗೆ ಕಂಪ್ಲೇಂಟ್ ಇಲ್ಲ ವಿವೇಕಾನಂದರಿಗೆ, ಅದು ಯಾವ ಮಟ್ಟಕ್ಕೆ ಇಳಿಸಿಬಿಟ್ಟಿವೆ ಅಂತಂದರೆ ಅದೊಂದು ಹೈಡಿಯಸ್ ಬೀಸ್ಟಿಯಲ್ ಫಾರ್ಮ್ ಆಗಿಬಿಡ್ತು ಅಂತ ಬರೀತಾರೆ. ಅದ್ರ ಮುಂದೆ ಅವ್ರು ಹೇಳ್ತಾರೆ, ದ ಟಾರ್ಟರ್ಸ್ ಆ್ಯಂಡ್ ದ ಬಲೂಚೀಸ್ ಆ್ಯಂಡ್ ಆಲ್ ಹೈಡಿಯಸ್ ರೇಸಸ್ ಆಫ್ ಮನ್ ಕೈಂಡ್ ಕೇಮ್ ಟು ಇಂಡಿಯಾ ಆ್ಯಂಡ್ ಬಿಕೇಮ್ ಬುದ್ಧಿಸ್ಟ್ಸ್. ಟಾರ್ಟರ್ಸು ಬಲೂಚಿಸ್ತಾನದಿಂದ ಜನ ಬಂದರು, ಹೊಸ ಧರ್ಮ ಸೇರ್ಕೊಂಬಿಟ್ರು, ಎಲ್ಲರೂ ಸೇರ್ಕೊಂಬಿಟ್ಟು ಏನಾಯಿತು, ಬಿಕೇಮ್ ಬುದ್ಧಿಸ್ಟ್ ಆ್ಯಂಡ್ ಅಸಿಮಿಲೇಟೆಡ್ ವಿತ್ ಅಸ್ ಆ್ಯಂಡ್ ಬ್ರಾಡ್ ದೇರ್ ನ್ಯಾಷನಲ್ ಕಸ್ಟಮ್ಸ್ and the whole of our national life became a huge page of the most horrible and the most bestial customs. Avar ella tande eno serskondu poorthi haal maadi bitradana adakke heltare, that was the inheritance this boy Shankara got from the Buddhists, and from that time to this the whole work in India is a reconquest of this Buddhist degradation by the Vedanta. Avattind illi varigu Shankaracharyinda shuru aagi illi varigu nadadadhu eno andre, ನಮ್ಮ ಒರಿಜಿನಲ್ ವೇದಾಂತ ಏನಿತ್ತು ಅದು ಎಲ್ಲಿ ಕೆಟ್ಟು ಹೋಯ್ತೋ ಅದ್ರ ಮತ್ತೆ ಪುನರುತ್ಥಾನ ಮಾಡಬೇಕು ಪರಿಸ್ಥಿತಿ ಬಂತು. ಅದಕ್ಕೆ ಶಂಕರಾಚಾರ್ಯ ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂದೆ, ಶಂಕರ ಕೇಮ್ ಎ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಶೋಡ್ ದ್ಯಾಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್, ಗ್ರೇಟ್ ಫಿಲಾಸಫರ್ ಆ್ಯಂಡ್ ಶೋಡ್ ದ್ಯಾಟ್ ರಿಯಲ್ ಎಸೆನ್ಸ್ ಆಫ್ ಬುದ್ಧಿಸಮ್ ಆ್ಯಂಡ್ ದ್ಯಾಟ್ ಆಫ್ ವೇದಾಂತ ಆರ್ ನಾಟ್ ವೆರಿ ಡಿಫರೆಂಟ್, ಬಟ್ ದ್ಯಾಟ್ ದ ಡಿಸೈಪಲ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮಾಸ್ಟರ್ ಆ್ಯಂಡ್ ಹ್ಯಾವ್ ಡಿಗ್ರೇಡೆಡ್ ದಿಮ್ ಸೆಲ್ಸ್, ಡಿನೈಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಸೋಲ್ and of God and have become atheists. ಬಹಳ ಚಂದ. ಶಂಕರಾಚಾರ್ಯ ಬಂದು ಹೇಳಿದರು, ವೇದಾಂತದ ಹಾದಿ ಬೇರೆ ಅಲ್ಲ, ಬುದ್ಧಿಷ್ಟದ ಹಾದಿ ಬೇರೆ ಅಲ್ಲ, ಎರಡೂ ಒಂದೇ, ಎರಡೂ ಒಂದೇ ಇದ್ದು ಅದನ್ನು ಶಂಕರಾಚಾರ್ಯ ಪ್ರಯತ್ನ ಮಾಡಿದ್ದಂದ್ರೆ ಅವತ್ತಿಂದ ಇವತ್ತಿನವರೆಗೂ ಎಲ್ಲಿ ವೇದಾಂತ ಕೆಟ್ಟ ಹೋಗಿತ್ತೋ ಅದನ್ನು ಪುನರುತ್ಥಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಶಿಷ್ಯರಿಗೆ ಆ ಪರಮ ಗುರುವಿನ ಹೃದಯ ಅರ್ಥವಾಗದೆ ಅದನ್ನು ಕೆಳದರ್ಜೆಗಿಳಿಸಿಬಿಟ್ರು ಅಂತ ಆದದ್ದು. ಇದು ಬುದ್ಧನ ತಪ್ಪಲ್ಲ. ಯಾಕೆ ಮಾತನ್ನು ಹೇಳಬೇಕು ಅಂದರೆ, ಬುದ್ಧನ ಬಗ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಭಾಳ ದೊಡ್ಡ ಗುರುಗಳು ಎಲ್ಲರಿಗೂ ಆದದ್ದು. ಆ ನಿರೀಕ್ಷೆಗೆ ಎತ್ತಕ್ಕಾಗಲ್ಲ ಶಿಷ್ಯರಿಗೆ. ಅದರಿಂದ ಏನು ಮಾಡ್ತೀವಿ ನಾವು, ಅವ್ರ ಮಟ್ಟಕ್ಕೆ ನಾವು ಏರದೆ ಹೋದಾಗ ಅವ್ರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಬಿಡೋದು, ನಮ್ಮ ನಮ್ಮ ಶಕ್ತಿ ಪ್ರಕಾರ ಇಳಿಸ್ಕೊಳ್ಳೋದು. ಹೀಗೆ ಆದದ್ದು ತೊಂದರೆ ಆಯಿತು.

0: Radio Sarang 107.8 FM.
1: ಮೂಲಪುರುಷ ಬುದ್ಧನ ಅತ್ಯಂತ ಅಲೌಕಿಕವಾದಂಥ ಸ್ವಾರ್ಥರಹಿತವಾದಂಥ ನೈತಿಕತೆ ಮತ್ತು ಅನುಕಂಪೆಯ ಸಾಗರವಾದಂಥ ಬುದ್ಧ, ಅವನ ಪ್ರೀತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕನಲ್ಲಿ ಒಬ್ಬನನ್ನಾಗಿ ಮಾಡಿದ್ದಾವೆ. ಬುದ್ಧನ ಯಾರೋ ಪ್ರಶ್ನೆ ಕೇಳಿದ್ರು ನಿನ್ನೆ ನನಗೆ, ಇವನೇನ 9th ಅವತಾರ ಅಥವಾ ಬೇರೆ ಯಾರೋ ಇದ್ದಾರೋ, 9th ಅವತಾರ ಈ ಬುದ್ಧನೋ ಇನ್ನೊಬ್ಬಿದ್ದಾನೋ ಅಂತ ಬೇರೆ ಬೇರೆ ಇದ್ದಾವೆ. ಕೆಲವು ಪರಂಪರೆಯಲ್ಲಿ ಭಾಗವತ ಕಥೆಗಳನ್ನ ಹಿಡ್ಕೊಂಡು ಹೋದರೆ ಇನ್ನೊಬ್ಬ ಬುದ್ಧ ಇದ್ದಾನಲ್ಲಿ, ಬೌದ್ಧ ಅಂತ, ಅವನು ಬೇರೆ, ಅದು 9th ಅವತಾರ, ಅದು ಬೇರೆ. ಆದರೆ ಸಮಾಜ ಜಗತ್ತು ಒಪ್ಕೊಂಡಿರೋದು ಕರುಣೆಯ ಸಾಗರವೇ ಆದಂಥ ಬುದ್ಧ ಅವತಾರಿ ಅನ್ನೋದಕ್ಕೆ ಖಂಡಿತ ಲಾಯಕಾದವನು ಅಂತ ಒಪ್ಕೊಂಡಿತ್ತು. ನಮ್ಮ ಜಂಬೂದ್ವೀಪದ ವೈಶಿಷ್ಟ್ಯ ಅಂದಂಥ ವೈಜಯಂತಿ ಮಾಲೆ ಇದ್ದಂಥ ಹಿಮಾಲಯ ಪರ್ವತ ಇದೆಯಲ್ಲ ನೇಪಾಳ ದೇಶ, ಅದರ ತಪ್ಪಲಲ್ಲಿರುವಂಥದ್ದು. ಸ್ವಲ್ಪ ಕೆಳಗೆ ಬಂದರೆ ಶಾಕ್ಯರು ಅನ್ನುವಂಥ ಕ್ಷತ್ರಿಯ ಜನ ಇದ್ರು. ಅನೇಕ ಜಾನಪದಗಳು ಬೇಸಿಕಲಿ ಅಂಥವುಗಳಲ್ಲಿ ಕಪಿಲ ವಸ್ತು ಅನ್ನುವಂಥ ಒಂದು ಜಾನಪದ ಕ್ಷೇತ್ರ. ಸುಮಾರು 80,000 ಸಂಸಾರಗಳಿತ್ತಂತೆ ಕಪಿಲ ವಸ್ತುವಿನಲ್ಲಿ. ಇದು ಶಾಕ್ಯರದ ಮೊದಲು ಸಂಪೂರ್ಣವಾದಂಥ ಪ್ರಜಾತಂತ್ರ ಇದ್ದಂಥ ದೇಶ ಅದು. ಅದರ ಮುಂದೆ ಕೋಸಲ ದೇಶ ಜೋರಾದಾಗ ಪ್ರಸೇನಜಿತ್ ಅನ್ನುವಂಥ ರಾಜ ಬಂದು ಅವನು ಪ್ರಬಲನಾದಾಗ ಇವರಿಗೆ ಬೇರೆ ಹಾದಿ ಇಲ್ಲದೆ ಅವನಿಗೆ ಅವನ ಆಳಕೆಯನ್ನು ಸಹಿಸ್ಕೋಬೇಕಾಯ್ತು. ಇವರು ಒಳ ಆಡಳಿತಕ್ಕೇನು ಬಂದ ಇಲ್ಲ, ಚೆನ್ನಾಗಿರ್ಬೋದು, ಆದರೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಅವನ ಮಾತು ಕೇಳಬೇಕು, ಪ್ರತಿ ವರ್ಷ ಕಪ್ಪ ಕೊಡಬೇಕು. ಅಂತಾರಾಷ್ಟ್ರಗಳ ವ್ಯವಹಾರ ಬಂದಾಗ ಅವನ ಕೋಸಲ ಪ್ರಸೇನಜಿತ್ತನ್ನು ಕೇಳಬೇಕು. ಹೀಗಾಗಿ ಒಂದು ಥರದ ದಾಸ್ಯ ಕಾಡ್ತಾ ಇತ್ತು. ಇದರ ಜನನಾಯಕ ಕಪಿಲ ವಸ್ತುವಿನ ಜನನಾಯಕ ಆದವನು ಗೌತಮ ಗೋತ್ರದ ಶುದ್ಧೋಧನ ರಾಜ ಅಂತ. ಶುದ್ಧೋಧನ ರಾಜ ಇವನ ಮೂಲ ಪುರುಷ ಇಕ್ಷ್ವಾಕು ಅಂತ ಒಂದು ಪ್ರತೀತಿ ಇತ್ತು. ಇಕ್ಷ್ವಾಕುನ ಮನೆತನಕ್ಕೆ ಸೇರಿದವನು ಇವನು ಅಂತ. ಇವನ ಮಡದಿ ಹೆಸರು ಮಹಾಮಾಯೆ ಅಥವಾ ಮಾಯಾದೇವಿ ಅಂತ. ಅಲ್ಲಿ ಹತ್ತಿರದಲ್ಲಿ ದೇವದಹ ಅಂತ ಒಂದು ಜಾಗ ಇದೆ. ದೇವದಹದ ಜಾನಪದ ನಾಯಕ ಅಂಜನ ಶಾಕ್ಯ ಅಂತ. ಅಂಜನ ಶಾಕ್ಯನ ಮಗಳಿಗೆ, ಅಂಜನ ಶಾಕ್ಯನ ಹೆಂಡತಿ ಸುಲಕ್ಷಣೆ ಅಂತ.

0: You're listening to Radio Sarang, 107.8 FM.
1: ಮಹಾಮಾಯೆ ನನಗೆ ಬಹಳ ಮುಖ್ಯ, ಅಥವಾ ಮಾಯಾದೇವಿ ಬಹಳ ದೊಡ್ಡ ಪಾತ್ರ ನನಗೆ ಅನಿಸಿದ್ದು ಅಂದರೆ, ಎಷ್ಟೋ ಸಲ ನಾವು ಓದ್ಬೇಕಾದ್ರೆ ಅನ್ಕೊಂಡದ್ದು, ನಾನು ಹತ್ತದ್ದು ಉಂಟು ಪುಸ್ತಕ ಓದ್ಬೇಕಾದ್ರೆ. ಬುದ್ಧನಿಗೆ ಆ ಗುಣ ಬಂದಿದ್ದರೆ ತಾಯಿಯಿಂದಾನೇ ಬಂದದ್ದು. ಆ ತಾಯಿ ಕರುಣೆಯ ಮೂರ್ತಿಯಾಗಿ ಮಾಯಾದೇವಿ ಅಂದರೆ, ಬುದ್ಧನ ಜೊತೆ ಇರಲಿಲ್ಲ ಬಹಳ ದಿವಸ ಮದ್ಬೇರೆ, ಆದರೆ ಡಿ ಎನ್ ಎದಲ್ಲೇ ಬಂದಿರಬೇಕದು ಅನಿಸುತ್ತೆ. ಎಷ್ಟು ಪ್ರೀತಿ ಆಕೆಗೆ, ಯಾಕೆ ಕರುಣೆ ಅಂದರೆ ಮಾಯಾದೇವಿ ಅಂದರೆ ಮಾಯೆ ಇರಬೇಕಾರೆ ಅಂದರೆ ಅದು ಆಗಲ್ಲ, ವಿಪರೀತ ಪ್ರೀತಿ ಆಕೆ ಎಲ್ಲದರ ಬಗ್ಗೆನು. ಮಗನಿಗೆ ಅದೇ ದಾಯಿ ಬಂದಿರಬೇಕು ಅಂತ ಅನಿಸುತ್ತೆ ನನಗೆ. ಶುದ್ಧೋದ ನನಗೆ ಮೂರು ಮಂದಿ ಸಹೋದರರು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ. 2600 ವರ್ಷ ಹಿಂದಿನ ಕತೆ ಅಲ್ವಾ, ಕೆಲವು ಸೇರ್ತವೆ ಕೆಲವು ಬಿಟ್ಟು ಹೋಗ್ತವೆ. ನಾನು ಸ್ವಲ್ಪ ಗಟ್ಟಿಯಾಗಿ ಸಂಶೋಧನೆ ಮಾಡಿದ್ದವ್ರನ್ನ ಇಟ್ಕೊಂಡು ಮಾಡ್ಕೊಂಡಿದ್ದು. ಅವನ ಮೂರು ಜನ ಶಿಷ್ಯರು, ಇವನು ದೊಡ್ಡವರು ಯಾರು ಅಂತ ಗೊತ್ತಾಗಲ್ಲ, ಶುದ್ಧೋದನೆ ರಾಜ ಆದಮೇಲೆ ಅವನೇ ಜ್ಯೇಷ್ಠ ಪುತ್ರ ಇರಬೇಕು ಅಂತ ಅನ್ಕೋಬೇಕು. ಆ ಮೂರು ಜನ ತಮ್ಮಂದ್ರೆ ಯಾರು ಅಂದರೆ, ಶುಕ್ಲೋದನ ಅಂತೊಬ್ಬ, ಅಮೃತೋದನ ಅಂತೊಬ್ಬವ, ದ್ರೋಣೋದನ ಅಂತೊಬ್ಬ. ಮೂರು ಜನ ತಮ್ಮಂದ್ರು. ಶುಕ್ಲೋದನನಿಗೆ ಇಬ್ಬರು ಮಕ್ಕಳು, ಮಹಾನಾಮ ಮತ್ತು ಅನಿರುದ್ಧ ಅಂತ. ತಾವು ಬುದ್ಧನ ಜೀವನ ಚರಿತ್ರೆ ಓದಿದಾಗ ಇವೆಲ್ಲ ಬೇಕಾಗ್ತವೆ ಹೆಸರು. ಯಾಕೆ ಮೊಟ್ಟ ಮೊದಲನೇ ಭಿಕ್ಷುಗಳಾದವರು ಇವರೆಲ್ಲ, ಎಲ್ಲ ತಮ್ಮಂದರು ಭಿಕ್ಷುಗಳಾಗಿಬಿಡ್ತಾರೆ. ಮಹಾನಾಮ ಬುದ್ಧನಿಗಿಂತ ಹೆಚ್ಚು ವಯಸ್ಸಾದವನು, ಒಂದು 2 ವರ್ಷ ದೊಡ್ಡವನು. ಅನಿರುದ್ಧ ಅಂತ ಎರಡನೇದವನು. ಅಮೃತೋದನ ಮಗ ಆನಂದ. ಆನಂದನ ಮರೆಯೋಕ್ಕೆ ಸಾಧ್ಯ ಇಲ್ಲ, ಬುದ್ಧನ ನೆನೆಸ್ಕೋಬೇಕಾದ್ರೆ ಆನಂದ ಇರಬೇಕು. ಕೊನೆ ಕ್ಷಣದವರೆಗೂ ಇದ್ದವನು ಆನಂದ. ಅವನ ದೇಹದ ಇನ್ನೊಂದು ಭಾಗ ಅನ್ನೋ ಹಾಗೆ ಬದುಕಿದವನು ಆನಂದ. ಅವನು ಅಮೃತೋದನ ಮಗ. ದ್ರೋಣೋದನ ಮಗ ಭಲ್ಲಿಕ ಅಂತ. ಆಮೇಲೆ ಶುಕ್ಲೋದನ ಹೆಂಡತಿ, ಅವನ ತಂಗಿ, ಹೆಂಡತಿ ತಂಗಿ ಅಮೃತಾದೇವಿ ಅಂತ. ಅದು ಯಾಕೆ ಹೇಳ್ತಿದ್ದೀನಿ, ಕಾರಣ ಇದೆ. ಶುಕ್ಲೋದನ ಅಂದರೆ ನಮ್ಮ ಶುದ್ಧೋದನ ತಮ್ಮ. ಅವನ ಹೆಂಡತಿ ತಂಗಿ ಅಮೃತಾದೇವಿ, ಆಕೆ ಗಂಡ ಎರಡು ಹೆಸರಿತ್ತು, ದಂಡಪಾಣಿ ಅಂತ ಒಂದು ಹೆಸರು, ಮತ್ತು ಇನ್ನೊಂದು ಸುಪ್ರಬುದ್ಧ ಅಂತ ಎರಡು ಹೆಸರು. ಎರಡೂ ಹೆಸರು ಬಳಕೆ ಆಗುತ್ತೆ. ಯಾಕೆ ಇವ್ರ ಹೆಸರು ಹೇಳಿದೆ ಅಂದರೆ, ಅಮೃತಾದೇವಿ ಮತ್ತು ಸುಪ್ರಬುದ್ಧನಿಗೆ ಇಬ್ಬರು ಮಕ್ಕಳು, ಒಬ್ಬ ದೇವದತ್ತ ಅಂತ ಹುಡುಗ, ಇನ್ನೊಬ್ಬ ಮಗಳು ಯಶೋಧರೆ ಅಂತ. ಯಶೋಧರೆಯನ್ನು ಮರೆಯೋಕ್ಕಾಗಲ್ಲ ನಾವು, ಯಶೋಧರೆ ಮುಂದೆ ಬುದ್ಧನ ಮದುವೆ ಆಗುವಂಥವಳು.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಅಂಚನೆ ಆ ವೇದಿಕೆ ಇಡತಿನ ಮಾತೆರ್ಲ ಪಾತಿರೋಜರು ಅಂಚಾದ ಅಕಲ ಗೊಂಜಿ ಧರ್ಮಗು ಅಕಲ ನಲ್ಪ ಕುಲ್ಲವರ ಏನಡ ಸಾಧ್ಯ ಒಂಜಿ ಪ್ರಶ್ನೆ ಕೇಂದ್ರ ಅಕಲ ಏನ್ ಕುಲ್ಲವಡ ಅಪ್ಪಡು ವಿಜಯ ಕಲಾವಿದರು ಕಿನ್ನುಗೋಳಿ ಸಂಘಟನದ ಗುರ್ಕಾರೆ ಶರತ್ ಶೆಟ್ರ ಮೇರೆಗೊಂಜಿ ಎನ್ನ ಪ್ರಶ್ನೆ ನಾಟಕದ ತಂಡ ಮಸ್ತ್ ಹೆಚ್ಚಾವುದು ಅಲ್ಪ ಅಲ್ಪ ಆವೊಂದುಂಡು ಒಂದು ನಾಟಕದ ಗುಣಮಟ್ಟನು ಕಡಿಮೆ ಮಲ್ಪುಂಡ ಪಂದ ಜನಗಳು ಪನೊಂದುಲೇರು ಒಂದು ಸರಿಯಾ?
1: ನಮಸ್ಕಾರ. ಒಂಜಿ ಕಾಲಡು ತುಳು ರಂಗಭೂಮಿಡ ಖಾಲಿ ಮೂಜಿನಾಲ್ ತಂಡಲು ವಿಜಯಣ್ಣನ ತಂಡ, ಕಾಪಿಗಾರ್ಡನ ತಂಡ, ಅಂಚೆನ ಕಿಶೋರಣ್ಣನ ತಂಡ ಸೀಮಿತ ಸಂಖ್ಯೆದ ತಂಡೋಲುತ್ತರು. ಮಾತರೆಗಲ ಅಲ್ಪ ಅಲ್ಪ ನಾಟಕ ಮಲ್ತಿರಗಲೆಲ್ಲ ತಂಡ ಕಟ್ಟು ಎಂಗುಲ್ಲ ಕಂಡೋಡ್ದು ಬೈದಿನಗಳು ಕಂಡೋಡು ನಾಟಕ ಮಲ್ತದ ತಂಡ ಕಟ್ಟ ದಿನಗಳು ವಿಜಯ ಕಲಾವಿದರ ತಂಡ ಇತ್ತ 25 ವರ್ಷ ಆಂಡು ಎಗಲಗಲ ತಂಡ ಕಟ್ಟೋಡು ಬಂದಿನ ಆಶೆ ಅಂಚ ಮಸ್ತ್ ತಂಡ ಕಟ್ಟಡು ಅಂತ ಅಂಚಿನ ಆಶೆಡು ಅಂಗಲಾಪುಡು ಬುಲ್ಲಿದ್ದಿನ ಮಸ್ತ್ ತಂಡಲುಲ್ಲ ಅಂಡ ಮಾತ ಪತ್ತೆ ತೊಟ್ಟು ಪತ್ತೊಂದು ಜಾತನು ದೇವನ್ನಾಗ ಆರು ವಿಜಯನ ಎಕಡೆ ಬಂಡ ಆರು ಶಿವದೂತಿಗಳಿಗೆ ಹಿಟ್ ಅಣದಂಡ ಎಲ್ಲಂಜಿ ಕುಡರಿನ ಬ್ರಹ್ಮರಕ್ಕಸಿ ಬರ್ಪಣು ಶಿವಮಾಂತ್ರಿಕೆ ಕೂಡ ಆ ಪುದಾರ ಈ ಪುದಾರ ಮಲ್ತೊಂದು ದೇವೇರಿನ ಪುದಾರಡು ಈ ರಂಗಭೂಮಿನ ಹಾಳು ಮಲ್ಪಿನ ಪ್ರಯತ್ನ ಲಾಭಂದು ದೇವನ ಜನಕುಲು ಆರ್ಬಲಿಕ್ಕೆ ಜನಕುಲು ಗೆತೊಂಡೆರಡ ಮಾತ್ರ ನಮ್ಮ ಅವೇನು ಕೊರಡು ಅಂಡಲ ಪತ್ತೆ ತೊಟ್ಟು ಪತ್ತೊಂಜಾಂಡವು ಸಾಧ್ಯಜಿ ನಾಟಕದ ಗುಣಮಟ್ಟಲ ಹಾಳಾಪುಡು ವಿಜಯ ಕಲಾವಿದರನ್ನ ಈ ಎತ್ತರ ಕಾರಣ ಜಗದೀಶ್ ಶೆಟ್ಟಿ ಕೆಂಚರಿಕರೆ ಎಕರೇನು ಗುರುತಿಸಾದ ಕಂಡೋಡ್ದು ತಂಡ ಮಲ್ತದು ಮುಂಬೈಗ ಬೇತೆ ಪ್ರದೇಶದಲ್ಲಿ ಪತಂಬೋದು ಈ ಪ್ರದರ್ಶನ ಕೊರ ಅವಕಾಶ ಮಲ್ತು ಕೊಡ್ತಾರೆ ಅಂಚಾದ ತಂಡ ಅದು ಒರಿದುಂಡು ಕೆಲವು ಒಂದು ವರ್ಷ ಇತ್ತಂಡ ಬಕ್ಕೊಂದು ವರ್ಷ ಪೂಜೆ 25-30 ತಂಡಲು ಹೊರರ ಈ ಎಂಗುಲ್ ಪೇಪರ್ ತೂನಾಗ ನಾಟಕ ಪ್ರದರ್ಶನ ಕೊರಪಿನಲ್ಲ ತೋಂದಿಲ್ಲ ಅಂಡ ಪತ್ತೆ ತೊಟ್ಟು ಪತ್ತೊಂದು ಜಾತ ನಂಚ ಆರೇ ಬಲ್ಲಿ ಪಂಪಿನ ಅಭಿಪ್ರಾಯ ಬಕ್ಕ ಕಲಾವಿದರೆ ಕಲಾಭಿಮಾನಿ ಸ್ಪಂದಿಸಂಡ ನಾಟಕ ತಂಡ ಸುಧಾರ ಒರಿಯುಣ ಬಂದಿನ ಆಶಯನ್ನು
0: ಸೊಲ್ಮೇಲು ಅಂಚನೆ ನನವರಿ ತುಳು ಅಕಾಡೆಮಿಯ ಸದಸ್ಯ ಅಂದು ನಾಟಕ ಕಲಾವಿದಲ ಅಂದು ಆನ ಕೊಂಚ ನೇರವಾಯ್ನಂಚಿನ ಪ್ರಶ್ನೆ ಈ ಬುಲೆವುನ ತುಳು ಸಿನಿಮಾ ನಾಟಕ ರಂಗ ಕೊಂಚ ಸವಾಲ
2: ಸೊಲ್ಮೇಲು ಮಾಸ್ಟರ್ ಪ್ರಶ್ನೆಗೆ ಏನು ಲೆಕ್ಕನೆ ಅವು ಸವಾಲತ್ತು ಬಹುಶಃ ಪ್ರೇರಣೆ ಅಂದು ಪನೋಲಿ ಸಿನಿಮಾಗ ನಾಟಕನೇ ಪ್ರೇರಣೆ ಅಂದು ಮೂಲವಾದ ಪನ್ನುಲಿ ದಯ ಪನ್ನಗ ನಾಟಕ ಏಪಲ ಮೂಜಿ ತಿಂಗಳು ದುಂಬು ಆಯ್ತ ತರಬೇತಿ ಆವಡು ಆಯ್ತ ತಯಾರಿ ಆವಡು ಆಯ್ತು ಬೊಕ್ಕ ರಂಗ ಪ್ರವೇಶ ಆಪುಂಡು ಅಂಡ ಸಿನಿಮಾ ಶೂಟಿಂಗ್ ಆದ ಆಯ್ ಬೊಕ್ಕ ಮೂಜಿ ತಿಂಗಳು ಬೊಕ್ಕ ಆಯ್ತ ತಾಂತ್ರಿಕ ವರ್ಗ ಹೆಂಚಿನ ಉಂಡ ಅವೇನು ಪೂರ ಮಲ್ತದ ಬೊಕ್ಕ ಪ್ರದರ್ಶನ ಆಪುಂಡು ಒಂದು ರಡ್ಡು ವ್ಯತ್ಯಾಸ ರಂಗಭೂಮಿ ಬೊಕ್ಕ ಸಿನಿಮಾಗ ಅಂಡ ರಂಗಭೂಮಿದ ಆ ಒಂಜಾತ ಕಲಾವಿದರೆ ಸಿನಿಮಾ ರಂಗಗಳ ಪ್ರೇರಣೆ ಆದ ಅಭಿನಯ ಮಲ್ಪರೆ ಅವಕಾಶ ತಿಕ್ಕೊಂಡು ಅಂಚಾದ ರಂಗಭೂಮಿದ ಕಲಾವಿದರನ್ನು ತೂನಗ ಸಿನಿಮಾಡ್ಲ ಅಕಲಿನ ತೂಕ ಪನ್ಪಿನಂಚಿನ ಪ್ರೇಕ್ಷಕ ವರ್ಗ ಅಭಿಮಾನಿ ಆದ ಪುಟ್ಟುವೇರು ಒಂದು ಬಹುಶಃ ಈ ನಾಟಕ ರಂಗದ ಪ್ರೇರಣೆ ಸಿನಿಮಾಗ ತಿಕ್ಕೊಂಡು ಪನ್ಪಿನ ಒಂಜಿ ಪಾತ್ರ ಆಯ್ತೊಟ್ಟುಗೂ ಬಹುಶಃ ತುಳು ರಂಗಭೂಮಿ ವಿಜಯಣ್ಣ ಪನ್ ಲೆಕ್ಕನೆ ಹಾಸ್ಯಗ ಮಸ್ತು ಒತ್ತು ಕೊರ್ತುಂಡು ನಮ್ಮ ತುಳುವೇರು ಹಾಸ್ಯನು ಮಸ್ತ್ ಮೋಕೆ ಮಲ್ಪಿರು ದಯಪಣ್ಣಗ ನಿಕುಲ್ ಪೂರ ಮಾತೆರ್ಲ ಕಾತೊಂದುಪ್ಪುನು ಎಂಕಲ್ನ ಪಾತೆರಗತ್ತು ಅರವಿಂದ್ ಬೋಳಾರ್ನ ಪಾತೆರಗಂದು ಎಂಗಲಿ ಖಂಡಿತವಾದ್ಲ ಗೊತ್ತುಂಡು ಅಂಚಾದುಪ್ಪುನಾಗ ಪ್ರೇಕ್ಷಕ ವರ್ಗರ್ಡ ಎಂಕುಲದಾದ ನಟ್ಟೊಂದು ಬಂದಾಗ ನಮ್ಮ ಬದಲಾವಣೆಲ್ಲ ನಿಕುಲು ಸ್ವೀಕಾರ ಮಲ್ಪಲೆ ಅವಿನ ಸ್ವಾಗತ ಮಲ್ಪಲೆ ನಿಕುಲು ನಮ್ಮ ಗುರ್ತಿನ ಬದಲಾವಣೆ ಸ್ವಾಗತ ಮಲ್ತಂಡ ನನಾತ ತಂತ್ರಜ್ಞರು ನನಾತ ಕಲಾವಿದರು ಪುಟ್ಟದ ಬಲರೆ ಸಾಧ್ಯತೆ ಉಂಡು ಪಂಪಿನ ಒಂಜಿ ಪಾತ್ರ ಉಂಡು ಕನ್ನಡ ರಂಗಭೂಮಿಡು ಕಣ್ಣುಗ್ಲ ಆ ಚಲನೆಗ್ಲ ಒಂಜಿ ತರಬೇತಿ ಉಂಡು ಆಂಡ ನಮ್ಮ ತುಳು ರಂಗಭೂಮಿಡು ಆಂಗಿಕ ಭಾಷೆನಿಗ ಆಂಗಿಕ ಆ ದೇಹ ಭಾಷೆಗೆ ಮಸ್ತ್ ಅವಕಾಶ ಉಂಡು ಸಿನಿಮಾಡ್ಲಾತೆ ನಮ್ಮ ಎಡ್ಡೆ ಕಲಾವಿದರ ನಮ್ಮ ಸ್ವಾಗತ ಮಲ್ಪುವ ಇನಿ ತುಳು ರಂಗಭೂಮಿಡು ಹಾಸ್ಯ ಕಲಾವಿದರು ಹೀರೋ ಅದು ಮಿಂಚೊಂದುಲ್ಲೇರು ಆಂಡ ಕನ್ನಡ ರಂಗಭೂಮಿ ಕನ್ನಡ ಸಿನಿಮಾ ಕ್ಷೇತ್ರಡು ಹೀರೋನಕುಲು ಬೇತೇನೆ ಅವು ಹಾಸ್ಯಗೂ ಅವಳು ಗೌಣ್ಯ ಅಂಚಾದು ಪುನಗ ಈ ಒಂಜಿ ನಾಟಕ ಬೇತೆ ಅತ್ತು ಸಿನಿಮಾ ಬೇತೆ ಅತ್ತು ಆಂಡ ಸಿನಿಮಾಗ ರಂಗಭೂಮಿಯ ಪ್ರೇರಣೆ ಬಂದ್ರೆ ಯಾನು ಪಿರಮಿಡ್ ಬಂದೆ ಸೊಲ್ಮೇಲು
0: ನರೇಂದ್ರಣ್ಣ.

ಈತನೇಟ ಇಂಚಿಪ್ಪ ಕಟೀಲು ಪದವಿಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಡ್ ಪಾತ್ರನ ಬಿನ್ನರ್ ನಕ್ಲನ ಪಾತ್ರನ ಕೇನೊಂದು ಬತ್ತರು ಇಡಗು.

ವರ್ಷದಿಂದ ವಿಭಿನ್ನ ವಿಭಿನ್ನ ಒಂದು ಪನ್ಪರ್ ಮಾರ್ರೆ ಟಿಕೆಟ್ ದತ್ತು ಮೂಲ ಬತ್ತು ಕುಲ್ಲುಂಡ ಲೈಟ್ ತಕ್ಕವರು ಉಲ ಇರ್ದು ಪದ ಒನ್ಪರ್ ಅವೇ ಸ್ಟೈಲ್ ಅವೇ ಸಾಹಿತ್ಯ ಎಂಕುಲ್ದಾದ ಪರದತಿ ಎರ ಬೈದಿನಯ್ಯ ಹೊರ ಪರದ ದಪ್ಪಲೆಯ ಓ

ಅದರ ಮೂಲಕ ಬರಹ ಅದರಲ್ಲಿ ಅವರ ಪತಿ ಎಸ್ ಆರ್ ಹೆಗಡೆ ಅವರು ಸಂಗ್ರಹಿಸಿದಂತಹ ಅವರ ಕೃತಿಗಳು ಪ್ರಕಟಗೊಂಡಾಗ ಅದರಲ್ಲೂ ಅವರ ಕತೆ ಕಾದಂಬರಿಗಳು ಧಾರಾವಾಹಿಯಾಗಿ ಬರ್ತಾ ಇದ್ದಾಗ ಸುಧಾ ಪ್ರಜಾಮತ ಮೊದಲಾದಂತಹ ಕೃತಿಗಳಲ್ಲಿ ಸಾಪ್ತಾಹಿಕಗಳಲ್ಲಿ ಬರ್ತಾ ಇದ್ದಾಗ ಓದುಗರಿಂದ ಬರ್ತಾ ಇದ್ದಂತಹ ಪತ್ರಗಳು ಒಂದಷ್ಟು ಕಾರ್ಡುಗಳು ಒಂದಷ್ಟು ಪತ್ರಗಳು ಇವೆಲ್ಲವೂ ಇದ್ವು. ಅವುಗಳಿಂದ ಬೇರೆ ಬೇರೆ ರೀತಿಯ ಸ್ಪಂದನಗಳನ್ನು ಅವರಿಗೆ ಬರಹಗಳ ಮೂಲಕ ಬರವಣಿಗೆಗೆ ಪ್ರೇರಣೆಯನ್ನು ಒದಗಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೀಗೆ ಅವುಗಳನ್ನು ಆಯ್ಕೆ ಮಾಡುವ ಕೆಲಸ ಇತ್ತು. ಶ್ರೀ ಇದನ್ನ ಈ ಒಂದು ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿ ನಮಗೆ ಆಯ್ಕೆ ಮಾಡಿಕೊಟ್ಟವರು ಹಿರಿಯರಾದಂತಹ ಶ್ರೀಮತಿ ಬಿ ಎಂ ರೋಹಿಣಿ ಮತ್ತು ದೇವಿಕಾ ನಾಗೇಶ್ ಅವರು. ಸೊ ಅವರಿಬ್ಬರ ಶ್ರಮ ಇದೆಯಲ್ಲ ಅದು ಬಹಳ ದೊಡ್ಡದು. ಬಹಳ ದೊಡ್ಡ ಕಡತದಿಂದ ಬೇಕಾದ್ದನ್ನು ಆರಿಸಿ ಅದನ್ನು ಇಲ್ಲಿ ಸಂಗ್ರಹಿಸಿ ಕೊಡೋದಕ್ಕೆ ಸಾಧ್ಯ ಆದದ್ದು. ಸೊ ಇದು ಕೃತ ಆಗಲಿಕ್ಕೆ ಕಾರಣ ಏನು ಅಂತಂದರೆ ವಿಚಾರಗೋಷ್ಠಿ ಮಾಡಬೇಕು ಅಂತ ಮೊದಲಿಗೆ ಹೇಳಿದವರು ತುಳು ಪರಿಷತ್ತಿನವರು ಬೆನೆಟ್ ಅಮ್ಮನ್ನ ಮತ್ತು ತರ್ನಾದ್ಗಟ್ಟಿ ಕಾಪಿಕಾಡವರು. ಆದರೆ ಅದರ ನಂತರ ಕೃತಿಯನ್ನು ರಚನೆ ಮಾಡಬೇಕು ಅನ್ನುವಾಗ ನಾವು ಆಪ್ತ ವಲಯದಲ್ಲಿ ಕೃಷ್ಣಮೂರ್ತಿ ಸರ್ ಅವರ ಸಲಹೆ ಸೂಚನೆ ಮತ್ತು ಹಲವಾರು ಸುತ್ತುಗಳ ಮಾತುಕತೆಗಳು ಮೀಟಿಂಗ್ಗಳು ಅದರ ಮೂಲಕ ಸಂಪಾದಕ ಮಂಡಳಿ ರಚನೆ ಆಯಿತು. ಆ ಸಂಪಾದಕ ಮಂಡಳಿಯ ಎಲ್ಲರ ಪರಿಶ್ರಮ ನಿಷ್ಠೆ ಮತ್ತು ಶ್ರದ್ಧೆ ಇದಕ್ಕೂ ಈ ಕೃತಿ ಅದಕ್ಕೆ ಏನು ಹೆಸರಿಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಯುವ ಪೀಳಿಗೆಯವರನ್ನು ಒಳಗೊಂಡ ಹಾಗೆ ಅದನ್ನು ವಿಭಿನ್ನ ಕ್ಷೇತ್ರದವರಿಗೆ ಕೊಟ್ಟೆವು. ಸಾಮಾನ್ಯವಾಗಿ ನಾವು ಪ್ರಾಧ್ಯಾಪಕರಿಗೆ ಉಪನ್ಯಾಸಕರಿಗೆ ಮಾತ್ರ ಕೊಟ್ಟು ಅದರ ಜೊತೆಗೆ ಲೇಖನಗಳನ್ನು ಆಹ್ವಾನ ಮತ್ತು ಅವುಗಳನ್ನು ಸಂಕಲನ ಮಾಡುವಂತಹ ಕೆಲಸಗಳನ್ನು ಮಾಡಿದ್ವಿ. ಆ ಸಂಕಲನವನ್ನು ಶಿಸ್ತಾಗಿ ಸಂಯೋಜನೆ ಮಾಡಬೇಕಾಗಿತ್ತು. ಅದರೊಂದಿಗೆ ಅದನ್ನು ವಿಭಾಗ ಕ್ರಮವಾಗಿ ಮಾಡುವ ಕೆಲಸ ಇತ್ತು. ಮತ್ತೆ ಮತ್ತೆ ಓದು ಚರ್ಚೆ ಇವೆಲ್ಲದರ ಜೊತೆಗೆ ಕರಡುತ್ತಿದ್ದುವುದು. ಇದಕ್ಕೆ ನನಗೆ ಸಹಾಯ ಮಾಡಿದವರು ನಮ್ಮ ಇಡೀ ತಂಡ. ಅದಕ್ಕೆ ನಾನು ಒಂದು ನೆಪ ಮಾತ್ರ, ಮಾರ್ಗದರ್ಶನ ಗುರುಗಳದ್ದಿತ್ತು. ಸಲಹೆಯನ್ನು ಯಾವಾಗ ಆವಾಗ ನಾವು ಇಂದಿರಾ ಹೆಗ್ಡೆ ಅವರ ಹತ್ರವೂ ಕೇಳ್ತಾ ಇದ್ವಿ. ಆದರೆ ತನ್ನ ಅನಾರೋಗ್ಯದ ಮಧ್ಯೆ ಅದನ್ನೆಲ್ಲವನ್ನ ಬದಗಿರಿಸಿ ಪುಸ್ತಕದ ಬಗೆಗಿನ ನಿಷ್ಠೆಯಿಂದ ಅದನ್ನು ಅತಿ ಹೆಚ್ಚು ಕಾಳಜಿಯಿಂದ ಕರಡುತ್ತಿದ್ದುತ್ತಾ ಲೇಖನಗಳನ್ನು ಆಹ್ವಾನಿಸುವಂತಹ ಕೆಲಸದಲ್ಲಿ ಮೊದಲಿಗೆ ಸಹಾಯ ಮಾಡಿದವರು ಕೃಷ್ಣಮೂರ್ತಿ ಸರ್ ಮಜುದಾರಾಣಿಯವರು. ಅದು ಕರಡನ್ನು ತಿದ್ದಲಿಕ್ಕೆ ತನ್ನ ಅನಾರೋಗ್ಯದ ಮಧ್ಯೆಯೂ ಅವುಗಳನ್ನು ತಿದ್ದುತ್ತಾ ಅದರ ಬಗ್ಗೆ ಬದ್ಧತೆಯನ್ನು ಮತ್ತು ಶ್ರದ್ಧೆಯನ್ನ ವ್ಯಕ್ತಪಡಿಸಿದವರು ಸುಧಾ ಅವರ ಕರ್ತವ್ಯ ಪ್ರಜ್ಞೆಗೆ. ಬೆನೆಟ್ ಸರ್ ಅವರು ಬಂದ ಲೇಖನಗಳನ್ನ ಸಂಕಲನ ಮಾಡಿದ ಕ್ರಮ ಸಹ ನಮಗೆಲ್ಲ ಇಮೇಲಲ್ಲಿ ಬಂದಾಗ ರಾತ್ರಿ ಹಗಲೆನ್ನದೆ ಅವರು ಅದನ್ನ ಸಂಯೋಜನೆ ಮಾಡಿ ನಾವೆಷ್ಟು ಸಾರಿ ಅದನ್ನ ರೀ ಮಾಡಿ ಅಂತ ಹೇಳುವಾಗ್ಲೂ ಕೂಡ ಅದನ್ನ ಅವರು ಸಂಯೋಜಿಸಿದಂತಹ ಅವರ ಕರ್ತವ್ಯದ ಬದ್ಧತೆಗೆ, ಕೃಷ್ಣಮೂರ್ತಿ ಸರ್ ಅವರ ತಾಳ್ಮೆಗೆ ಹಾಗೂ ಕಲ್ಲೂರು ಅವರ ಅದನ್ನ ಈ ಕೃತಿಯನ್ನು ನಾವು ಆಕೃತಿ ಆಶ್ರಯದ ಪಬ್ಲಿಕೇಶನ್ನ ಕಲ್ಲೂರು ನಾಗೇಶ್ ಹತ್ರ ಕೊಂಡೋದಾಗ ಅವರು ಅದಕ್ಕೆ ಒಂದು ಒಪ್ಪ ಓರಣವನ್ನು ಕೊಟ್ಟು ಅದನ್ನು ಸೊಗಸುಗೊಳಿಸಿದ ಅವರ ಕ್ರಿಯಾಶೀಲತೆಗೆ ಮತ್ತು ತನ್ನ ಈ ವಯಸ್ಸಿನಲ್ಲೂ ಕೂಡ ಪುಸ್ತಕದ ಬಗೆಗಿನ ಕಾಳಜಿಯನ್ನ ಮತ್ತೆ ಮತ್ತೆ ವಹಿಸ್ತಾ ಅದರ ಬಗ್ಗೆ ಸಾಧ್ಯ ಆಗಿದೆ. ಅದರೊಳಗೆ ಏನಿದೆ ಅನ್ನೋದನ್ನ ನೀವು ಗಮನಿಸಿಕೊಳ್ಳಬಹುದು. ಬಹುಶಃ ಹಲವು ಲೇಖನಗಳು, ಸುಮಾರು 41 ಮಂದಿ ಲೇಖಕರು ಅದರಲ್ಲಿ ಬರಹಗಳನ್ನ ಬರೆದಿದ್ದಾರೆ. ಅದರ ಜೊತೆಗೆ ಇಂದಿರಾ ಹೆಗಡೆ ಅವರು ಕೃತಿಗಳನ್ನ ಪ್ರಕಟ ಮಾಡಿದಾಗ ಅದಕ್ಕೆ ಮುನ್ನುಡಿಗಳನ್ನ ಬರೆದವರು, ಪ್ರಸ್ತಾವನೆಯನ್ನ ಬರೆದವರು, ಅದು ಒಂದು ದೊಡ್ಡ ಪಟ್ಟಿ ಇತ್ತು. ಕವನ ಸಂಕಲನಕ್ಕೆ, ಕಾದಂಬರಿಗೆ, ಸಂಶೋಧನಾ ಬರಹಕ್ಕೆ ಸಶ ಮರಳಯ್ಯ ಇರಬಹುದು, ಅನುಪಮ ನಿರಂಜನ ಇರಬಹುದು, ಅಥವಾ ಸಂಶೋಧನಾ ಇದಕ್ಕೆ ಬರೆದಂತಹ ಮುನ್ನುಡಿಯ ಬರಹಗಳು, ಇವುಗಳನ್ನೆಲ್ಲ ಒಂದೇ ಕಡೆ ಸಂಕಲನಗೊಳಿಸಿ ಅದನ್ನ ಪರಿಚಯಿಸುವಂತಹ ಕೆಲಸವನ್ನ ನಿರಂತರವಾಗಿ ಈ ಕೃತಿ ಮಾಡಿದೆ. ಸೋ ಇದರ ಉದ್ದೇಶ ಇಷ್ಟೇ, ಒಬ್ಬ ಲೇಖಕಿಯನ್ನ ಅಥವಾ ಒಬ್ಬ ಬರಹಗಾರನನ್ನ ಓದುವಾಗ ಅವರ ಸಮಗ್ರವಾದ ಬರಹದ ಒಂದು ಸಂಕಲನ ಅದು ಸಿಗ್ಬೇಕು ಅನ್ನುವಂಥದ್ದು, ಮತ್ತು ಅವರು ಏನು ಬರೆದಿದ್ದಾರೆ ಹಿರಿಯರನ್ನ ಕಿರಿಯರು ಓದಿಕೊಳ್ಬೇಕು. ಹಾಗೆ ಓದಿಕೊಳ್ಳುವುದರ ಮೂಲಕ ಅಂದ್ರೆ 80ರ ದಶಕದಲ್ಲಿ ಕವಿತೆಯಿಂದ ಕಥೆಯಿಂದ ಆರಂಭ ಮಾಡಿ ಬದಿಯಂತಹ ಸಾಮಾಜಿಕ ಸಮಸ್ಯೆಯ ಕಾದಂಬರಿಗಳನ್ನೂ ಬರೆದು ಇವತ್ತು ಸಿರಿಬಾರಿ ಲೋಕದಂತಹ ಸಂಶೋಧನಾ ಕೃತಿಗಳನ್ನ ಕೂಡ, ಬಂಟರನಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಪ್ರಕಟ ಮಾಡಿದಂತಹ ಇಂದಿರಾ ಹೆಗಡೆಯವರು

ನೆಲೆಯಲ್ಲಿ ಬಹಳ ಮುಖ್ಯರು ಅನ್ನುವ ಕಾರಣಕ್ಕಾಗಿ ಈ ಕೃತಿ ಮುಖ್ಯ ಆಗ್ತದೆ. ನಮಗೆ ನೋಡಿ ಇಲ್ಲಿ ಒಂದು ಮಾತಿದೆ, ಬಿತ್ತುವಾಕಿಗೆ ಗೊತ್ತು ಬೀಜದ ಗುಟ್ಟು ಅಂತ. ಬೆಳೆಯಲ್ಲಿ ನಾವು ಬೆಳೀತಾ ಇರೋದು ಅಕ್ಕಡಿ ಬೆಳೆಯೋ, ಪರ್ಯಾಯ ಬೆಳೆಯೋ, ಮಿಶ್ರ ಬೆಳೆಯೋ, ಯಾವ ಬೆಳೆ ಅನ್ನೋದು ಕೃಷಿಯನ್ನು ಮಾಡಿದವರಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯ ಇದೆ. ನಾವು ಯಾವ ರೀತಿಯ ಬೆಳೆಯನ್ನ ಬೆಳೀತಾ ಇದ್ದೇವೆ ಹೇಳಿ ನಾವು ಗಮನಿಸಿದಾಗ, ತನ್ನ ಕುಟುಂಬದ ಹೊಟ್ಟೆ ಮತ್ತು ನೆತ್ತಿಯನ್ನ ತಂಪಾಗಿಡುವಂತಹ ಒಬ್ಳು ಹೆಣ್ಣು ಮಗಳು ಹೇಗೆ ಕೃಷಿಯನ್ನ ಅನ್ವೇಷಣೆ ಮಾಡಿದ್ಲು, ಹಾಗೆ ಬಿತ್ತುವ ಸಮಯಕ್ಕೆ ಬಿತ್ತಿ ಕೊಯ್ಯುವ ಸಮಯಕ್ಕೆ ಕೊಯ್ಯದೇ ಇದ್ರೆ ಬೆಳೆ ಫಸಲು ಸರಿಯಾಗಿ ಲಭಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳೆಯನ್ನ ಬಿತ್ತಿದ ಇಂದಿರಾ ಹೆಗಡೆಯವರ ಫಸಲನ್ನ ಎಲ್ಲರೂ ಆಸ್ವಾದಿಸಬೇಕು, ಹಾಗೆ ಇಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಒಂದು ಕೆಂಪು ಬಟ್ಟೆಯ ಗಂಟ

ಏನು ಬಿಡುಗಡೆಗೊಳ್ಳಿಕ್ಕಿದೆ ಅದು ಅವರ ಬಿಡಿ ಲೇಖನಗಳ ಸಂಗ್ರಹ. ಸೊ ಈ ಕೃತಿಯ ಬಗ್ಗೆ ನಾನು ಅಧಿಕಾರಿಯ ಬಗ್ಗೆ ಹೇಳಿದ ಹಾಗೆ ಈ ಕೃತಿಯ ಬಗ್ಗೆ ಎರಡು ಮಾತುಗಳನ್ನು ಹೇಳಲೇಬೇಕು. ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಂತಹ ವಿಚಾರಗೋಷ್ಠಿಗಳಲ್ಲಿ ಮಂಡಿಸಿ ನಾನಾ ಲೇಖನಗಳು ಇಲ್ಲಿ ಇವೆ. ಒಟ್ಟು 22 ಲೇಖನಗಳಿರುವಂತಹ ಇದರಲ್ಲಿ ಕರಾವಳಿಯ ಸಂಸ್ಕೃತಿಯ ಚಿಂತನೆಯ ಬೇರೆ ಬೇರೆ ಅಂಶಗಳಿವೆ. ಕ್ರೀಡೆ, ಹಬ್ಬಗಳು, ಆಚರಣೆ,

ನ್ಯೂ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ ಮೊದಲನೇ ಕಂತು.

ಕೈಕಾರಿಕೆ ನೀರು ಬರ್ತಾರ.

0: ಲಕ್ಕನು ಮಗ
1: ಬತ್ತಿ ದಿನ ಬಿನ್ನೆರೆಗೆ ಮಾತಿನೆಲ್ಲ ತುವಂದಲ್ಲ ಏನು ಒಂಜಿ ಒಂಜಿ ಊರು ದಕ್ಕನು ಒಂಜಿ ಊರು ಆಳು ನಂಚಿನ ಆ ತಂಕ ಬೀರ ದಕ್ಕನು ಮಾತಿರ್ಲ ನಮ್ಮ ಸಬೆಟ್ಟು ಓಲ ಕಾತೀರಿ ಹಿರಿಯರ್ ನಕಲು ಉಳ್ಳೇರು ಆ ಹಿರಿಯರ್ ನಕಲಿಗೆ ಸುರುಕಾತ್ರದು ಸೊನ್ನೆ ಸಂದಾಯಿತ ಮಲ್ತೊಂಡೆ ಕಲ್ಪಾದಿನಂಚಿನ ಗುರುಕುಲ ನಕಲು ಉಳ್ಳೇರು ಆ ಗುರುಕುಲಿಗೆಲ್ಲ ಸುರುಕು ತರಿತಗ್ಗ ಒಳ್ಳೆ ಹಿರಿಯರಾಯನಂಚಿನ ಮಂತ್ರಿಲು ಉಳ್ಳೇರು ಮಂತ್ರಿಲೆ ಹಿರಿನಂಚಿನಕುಲು ಯಾಪನೋ ಈರ್ ಪಂಡಿ ಲೆಕ್ಕನೆ ಬತ್ತಿನ ಸಬೆಟ್ಟಿ ತಿನಕಲಿನ ಮಾತ ತುವಯ್ಯ ತೂಣದ ಒರಿ ಒರಿ ಒರಿ ಒರಿ ಒಂಜೊಂಜೆ ರೀತಿಯಲ್ಲಿ ದೇಕಿಡು ಏರು ಒಳ್ತಕೊಂಡು ಎಂಕ ಗೋಚಾರ ಜಿ ಲೆಕ್ಕಿನ ವಿಚಾರ
2: ಅಪ್ಪಾಜಿ
0: ತುಂಬಾಳಿ ಸಂತೋಷ ಗುರಿ
1: ಅವು ನಮ್ಮ ಸಂಸ್ಕೃತಿ
0: ಇನ್ನ ಸಂಸ್ಕೃತಿ ಯಾನ ತೂಪೇನ ಸಾಧಿದಾದ ಲೋಕಗಿ ತೋಜಾದು ಕೊರಿಯ ಎನ್ನ ಮಗಳು ಮನ್ಪುನಗೆ ಬೆರ್ಮೆ ಆವೊಂದು
1: ಅಪ್ಪಾಜಿ
0: ಇದುಂಬಲ ಎಸೋಸಲ ನೀ ಮದುವೆ ಮಾಡ್ಕೊಡ ಅಟ್ಟ ನಡೀತಿನ ಯಾನು

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಶಾಲೆಗೆ ಈ ದಿನ ರಜಾ,
2: ನೌಕರಿಗೆ ದಿನ ರಜಾ.

0: Sarang 107.8 FM. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೀರ್ನು ಈಗಲೂ ಕೇಳೋಂದಿಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೋಂದು ಪಿಲ್ಲವೇ.